ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:48 ಇಂದಿನ ಪಂಚಾಂಗ ಶುಕ್ಲಪಕ್ಷ 1947 ಭಾದ್ರಪದ ಮಾಸದ ದಿನವಾದ ಇಂದು ನವಮಿ ದಿನಾಂಕ 20

ಡಿಸೆಂಬರ್ 2026 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಎಲ್ರಿಗೂ ಶುಭೋದಯಗಳನ್ನ ಹೇಳ್ತಾ ಇಂದಿನ ಕಾರ್ಯಕ್ರಮಗಳನ್ನ ಆರಂಭಿಸ್ತಾ ಇದ್ದೀವಿ. ಸದಾ ಟ್ಯೂನಿನ್ ಮಾಡಿರಿ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು.

ಸಮಯ 6:55 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ನಾನು ನಿಮ್ಮ ಜೊತೆಯಾಗಿರೋದು ನಿಮ್ಮ ಆರ್ಜಿ ಪ್ರಿಯಾಂಕಾ. ಇನ್ನು ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆಯಾಗಿರ್ತೀನಿ. ತಪ್ಪದೇ ಟ್ಯೂನ್ ಮಾಡಿ ಅಂತ ಹೇಳ್ತಾ ಇಂದಿನ ನುಡಿಮುತ್ತನ್ನು ನೋಡೋದಾದರೆ, ಸೋಲು ಎಂಬುದು ಮತ್ತೊಮ್ಮೆ ಹೆಚ್ಚು ಚೈತನ್ಯದಿಂದ ಯತ್ನಿಸಲು ನೀಡಲ್ಪಡುವ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಸೋತಾಗ ಕುಗ್ಗೋದು ಬೇಡದೆ, ಗೆದ್ದಾಗ ಹಿಕ್ಕೋದು ಬೇಡದೆ, ಎಲ್ಲವನ್ನು ಸಮಾನವಾಗಿ ನೋಡಿ ಅಂತ ಹೇಳ್ತಾ ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ, ತಪ್ಪದೆ ಟ್ಯೂನ್ ಮಾಡಿ ಅಂತ ಹೇಳ್ತಾ ಕೇಳ್ತಾರೆ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು.

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಸಮಯ 6:54 ನಾದಾರ್ಜನೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನೀವು ಟ್ಯೂನ್ ಮಾಡಿದರೆ ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವೆಲ್ಲು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿರ್ತೀನಿ, ಸದಾ ಟ್ಯೂನ್ ಇನ್ ಮಾಡಿರಿ ಅಂತ ಹೇಳ್ದ. ಇಂದಿನ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕೋದಾದ್ರೆ ನಂಬಿಕೆಯ ಬಗ್ಗೆ ಮಾತಾಡೋಣ. ನಂಬಿಕೆ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮಗೆ? ನಂಬಿಕೆಗೂ ಆಧ್ಯಾತ್ಮಕ್ಕೂ ಇರುವ ನಂಟು ಬಹಳನೇ ಅದ್ಭುತವಾಗಿದೆ. ನಂಬಿಕೆ ಅಂದರೆ ಏನು? ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುತ್ತೆ ಅನ್ನೋ ಭರವಸೆನ? ಖಂಡಿತ ಇಲ್ಲ. ನಮ್ಮ ಇಷ್ಟದಂತೆ ಏನೂ ನಡೆಯದೇ ಇದ್ದರೂ ಕೂಡ ನಾವು ಮುಂದುವರಿತೀವಿ ಅನ್ನೋ ಆತ್ಮವಿಶ್ವಾಸನೇ ನಂಬಿಕೆ. ಈ ನಂಬಿಕೆಗೆ ಆಧ್ಯಾತ್ಮ ಅನ್ನೋ ದಾರಿಯಿಂದ ಖಂಡಿತ ನಮ್ಮ ನೆಮ್ಮದಿ ಜೀವನದಲ್ಲಿ ಬಹಳನೇ ಉತ್ತಮವಾಗುತ್ತೆ. ಈ ಬಗೆಗೆ ಮಾತಾಡ್ತಾ ಸಾಗೋಣ ಇಂದಿನ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ. ಜೊತೆ ಜೊತೆಗೆ ಭಕ್ತಿಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ ಅಂತ ಹೇಳ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಆರ್ ಎನ್ ಜೇಗೋಪಾಲ್ ಅವರ ಸಾಹಿತ್ಯ ಈ ಗೀತೆಗಿದೆ, ಹಾಗೆ ಟಿ ಕೆ ಪುಲಗಂದಿಯವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ ಅಂತ ಹೇಳ್ತಾ ಸದಾ ಟ್ಯೂನಿನ್ ಆಗಿರಿ. ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ಲವೂ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:18:22 ನೀವು ಟ್ಯೂನ್ ಮಾಡಿದಿರಿ. ಇದು ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬೆಲ್ಲು. ನಂಬಿಕೆ ಅಂತ ಮಾತಾಡ್ತಾ ಇದ್ವಿ. ನಂಬಿಕೆ ಅನ್ನೋದು ಬಹಳ ದೊಡ್ಡ ವಿಷಯ. ಜೀವನ ಅಂದರೆ ಹೇಗೆ ಅಂತ ಅಂದರೆ, ನಾಳೆ ಏನಾಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ನಾಳೆ ಅಂತ ಅಲ್ಲ, ಮರುಕ್ಷಣ, ಈ ಕ್ಷಣ ಮಾತ್ರ ನಮ್ಮದು. ಮರುಕ್ಷಣ ಏನಾಗುತ್ತೆ ಅನ್ನೋ ಅಂದಾಜು ಕೂಡ ನಮಗಿರೋದಿಲ್ಲ. ಆದರೂ ಕೂಡ ಜೀವನದಲ್ಲಿ ಬಹುಮುಖ್ಯವಾಗಿ ಒಂದು ಸುಂದರವಾದ ನಂಬಿಕೆಯನ್ನು ಇಟ್ಕೊಂಡು ಬದುಕ್ತಾ ಇರ್ತೀವಿ. ನಾಳೆ ನಾನು ಹೀಗಿರಬೇಕು, ಹಾಗಿರಬೇಕು, ನನ್ನ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಳ್ಬೇಕು ಅನ್ನೋ ಆತ್ಮವಿಶ್ವಾಸದಿಂದ, ಅದನ್ನು ನಂಬಿಕೆಯಿಂದ ಬಾಳ್ತಾ ಇರ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ನಂಬಿಕೆ. ಬಹುಶಃ ಈ ನಂಬಿಕೆ ಅನ್ನೋದು ಆಧ್ಯಾತ್ಮದ ಒಂದು ದೊಡ್ಡ ಬೆಳಕು ಅಂತ ಅನಿಸುತ್ತೆ. ಯಾಕಂದರೆ ಈ ನಂಬಿಕೆ ಸಹಜವಾಗಿ ಸುಮ್ಮನೆ ಹುಟ್ಟೋದಿಲ್ಲ. ಇಷ್ಟು ದೊಡ್ಡ ನಂಬಿಕೆಯನ್ನು ನಾವು ನಮ್ಮಲ್ಲಿ ಏನು ಮೂಡಿಸ್ಕೊಳ್ಬೇಕಾದ್ರೆ ಒಂದು ಒಳ್ಳೆಯ ಆಧ್ಯಾತ್ಮದ ಬೆಳಕು ಇದರ ಜೊತೆ ಜೊತೆಗೆ ಸಾಗ್ತಾ ಇರಬೇಕು. ನೀವೇನಂತೀರಾ ಇದ್ರ ಬಗ್ಗೆ? ಕೇಳ್ತಾರಿ, ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕವನ ಬೆಲ್ಲು. ಸುಖಸಾದ ಭಕ್ತಿಗೀತೆ ರಮಾಪಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕರುಣಿಸು ಕೃಷ್ಣ ಅಂತ ಹಾಡ್ತಾ ಇದ್ದಾರೆ. ಕೇಳ್ತಾರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬೆಲ್ಲಿನಲ್ಲಿಂದ ಹೇಳ್ತಾ ಟ್ಯೂನ್ ಮಾಡಿ ಇದು ಎಫ್ಎಂ ರೈನ್ಬೋ.

ಸಮಯ 6:27 ಆಗಿದೆ. ಟ್ಯೂನ್ ಮಾಡಿದ್ರೆ ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ರಾಮನಾಮ ಪಾಯಸಕ್ಕೆ ಎಷ್ಟು ಸೊಗಸಾದ ಗೀತೆಯನ್ನು ಕೇಳಿದ್ರಿ ಅಲ್ವಾ ಹಿಂದಿನ ನಾದಾರ್ಚನೆಯ ಕಾರ್ಯಕ್ರಮದಲ್ಲಿ. ಹಾಗೆ ನಂಬಿಕೆ ವಿಶ್ವಾಸ ಅಂತ ನಾವು ಮಾತಾಡ್ತಾ ಇದ್ವಿ. ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂದರೆ ನಾವು ಯಾವಾಗಲೂ ಬೇರೆಯವ್ರ ಬಗ್ಗೆ ಎಷ್ಟು ನಂಬಿಕೆ ಇದೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅಂದರೆ ಇವರನ್ನು ನಾನು ಹೆಚ್ಚು ನಂಬ್ತೀನಿ, ಇವರನ್ನು ನಾನು ಹೆಚ್ಚು ನಂಬ್ತೀನಿ ಅಂತ ನಮ್ಮ ತಲೆಯಲ್ಲಿ ಇರುತ್ತೆ. ಆದರೆ ಮುಖ್ಯವಾಗಿ ಬೇಕಾಗಿದ್ದು ಏನು? ನಮ್ಮ ಮೇಲಿನ ನಮ್ಮ ನಂಬಿಕೆ, ನಮ್ಮ ಆತ್ಮದ ಮೇಲಿನ ನಮ್ಮ ನಂಬಿಕೆ. ಆ ಭಗವಂತನ ಎಷ್ಟು ನಂಬ್ತೀವಿ ಅನ್ನೋದು ಎಷ್ಟು ಮುಖ್ಯನೋ, ಹಾಗೆ ನಮ್ಮನ್ನು ನಾವು ಎಷ್ಟು ನಂಬ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಯಾಕೆಂದರೆ ನಮ್ಮೊಳಗೂ ಕೂಡ ಒಬ್ಬ ಭಗವಂತ ಇರ್ತಾನಲ್ವ, ಅವನನ್ನು ನಾವು ಎಷ್ಟು ನಂಬಿ ಜಾಗರೂಕತೆಯಿಂದ ನಡೆಸ್ಕೊಂಡು ಹೋಗ್ತೀವೋ ಅಷ್ಟು ಜೀವನ ಸುಗಮವಾಗಿರುತ್ತೆ, ಅಚ್ಚುಕಟ್ಟಾಗಿರುತ್ತೆ ಅಂತ ಹೇಳ್ಬೋದು. ಯಾವುದೇ ಎಡೆ ತಡೆಗಳಿಲ್ಲದೆ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅಂದರೆ ಬಹಳ ಮುಖ್ಯವಾಗಿ ನಂಬಿಕೆ ಅನ್ನೋದು ಇರಬೇಕು. ನಮ್ಮ ಮೇಲೂ ನಮಗೆ ನಂಬಿಕೆ ಇರಬೇಕು, ಹಾಗೆ ನಮ್ಮ ಹತ್ತಿರದವರ ಮೇಲೂ ನಮಗೆ ನಂಬಿಕೆ ಇರಬೇಕು. ಹೀಗೆ ನಂಬಿಕೆ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ಇನ್ನೂ ಸಾಕಷ್ಟು ಇದೆ, ಮಾತಾಡ್ತಾ ಸಾಗೋಣ ಇಂದಿನ ನಾದಾರ್ಚನೆಯ ಕಾರ್ಯಕ್ರಮದಲ್ಲಿ. ಜೊತೆ ಜೊತೆಗೆ ಭಕ್ತಿ ಗೀತೆಗಳು ಕೂಡ ನಿಮಗಾಗಿ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಸದಾಶಿವ ಪಾಟೀಲಿಯವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ತಪ್ಪದೇ ಟ್ಯೂನ್ ಮಾಡಿ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನವೆಲ್ಲೋ.

ಸಮಯ 6:32:46 ನಂಬಿಕೆ ಅಂತ ನಾವು ಮಾತಾಡ್ತಾ ಇದ್ವಿ. ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ನಮಗೆ ಅತಿಯಾದ ನಂಬಿಕೆ ಇದೆ, ಅತಿಯಾದ ಆತ್ಮವಿಶ್ವಾಸ ಇದೆ ಅನ್ನೋ ಭರದಲ್ಲಿ ನಮ್ಮ ಜೀವನವನ್ನು ನಾವೇ ನಿಯಂತ್ರಣ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ ಅನ್ನೊಂದ್ಸತಿ. ಅಂದರೆ ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಯಾವುದು ಒಂದು ಅಂತಲ್ಲ, ಓದಿನ ಬಗ್ಗೆ ಆಗಿರ್ಬೋದು, ಅಥವಾ ನಾವು ಮಾಡೋ ಓದಿನಿಂದ ಕೆಲಸ ಸಿಗೋದಾಗಿರ್ಬೋದು, ಮದುವೆ, ಮಕ್ಕಳು, ಹೀಗೆ ಎಲ್ಲ ವಿಷಯದಲ್ಲೂ ಹೀಗೆ ಇರಬೇಕು ಅಂತ ಕಂಟ್ರೋಲ್ ಮಾಡೋದನ್ನು ಒಂದೊಂದು ಸತಿ ಶುರು ಮಾಡಿಬಿಡ್ತೀವಿ. ಆ ಥರ ಆದಾಗ ಯಾವುದು ಸಹ ಕಂಟ್ರೋಲ್ಗೆ ಸಿಗದೆ, ಅಂದರೆ ಯಾವುದೂ ಸಹ ನಮ್ಮ ನಿಯಂತ್ರಣಕ್ಕೆ ಸಿಗದೆ ನಂಬಿಕೆಯನ್ನು ಕಳ್ಕೊತೀವಿ. ಈ ಥರ ಆಗೋದು ಬೇಕಾ? ಖಂಡಿತ ಬೇಡ. ನಮ್ಮ ಮೇಲೆ ನಮಗೆ ಅತಿಯಾದ ನಂಬಿಕೆ ಅನ್ನೋದು, ನಂಬಿಕೆ ಅನ್ನೋದು ಒಳ್ಳೆಯದೇ, ಆದರೆ ಅತಿಯಾದರೆ ಯಾವುದೂ ಕೂಡ ಒಳ್ಳೆಯದಲ್ಲ. ಜೀವನ ಅನ್ನೋದು ಯಾವಾಗಲೂ ಒಂದಲ್ಲ ಒಂದು ಪಾಠನ ಕಲಿಸ್ತಾನೇ ಇರುತ್ತೆ. ಆ ಜೀವನದಲ್ಲಿ ಸಿಗೋ ಪಾಠಗಳನ್ನು, ಅನುಭವಗಳನ್ನು ಗಮನಿಸ್ಕೊಂಡು ನಮ್ಮ ಮೇಲೆ ಒಂದು ಸಾಮಾನ್ಯವಾದ ನಂಬಿಕೆಯನ್ನು ಇಟ್ಕೊಂಡು, ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಮುಂದೆ ಸಾಕಬೇಕು. ಆ ಭಗವಂತನೇ ಹೇಳಿದ್ದಾನೆ, ಪ್ರಯತ್ನ ನಿನ್ನದು, ಫಲಾಫಲ ನನ್ನದು ಅಂತ. ಪ್ರಯತ್ನ ಮಾಡೋದನ್ನು ನಾವು ಯಾವತ್ತೂ ಬಿಡಬಾರ್ದು. ಪ್ರಯತ್ನ ನಮ್ಮ ಕೈಯಲ್ಲೇ ಇರುತ್ತೆ, ಇದು ಬೇರೆ ಯಾರ ಕೈಯಲ್ಲೂ ಇರೋದಿಲ್ಲ.

ಬೇರೆ ರಿಸಲ್ಟ್ಸ್ ಆಗಿರ್ಬೋದು, ಫಲಿತಾಂಶಗಳಾಗಿರ್ಬೋದು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಆದರೆ ಪ್ರಯತ್ನ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ, ನಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗಾಗಿ ಅದರ ಮೇಲೆ ನಮ್ಮ ನಿಯಂತ್ರಣವನ್ನು ಸಾಧಿಸ್ಕೋಬೇಕು, ನಂಬಿಕೆಯನ್ನು ಇಟ್ಕೋಬೇಕು, ಮುಂದೆ ಸಾಗಬೇಕು ಅಂತ ಹೇಳ್ತಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ್ವಿಲ್ಲು ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸುಗಸಾಂತ ಭಕ್ತಿ ಗೀತೆಗಳು ನಿಮಗಾಗಿ ಮೂಡಿಬರ್ತಾ ಇದೆ. ಶ್ರೀ ಮಂಜುನಾಥ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸುಗಸಾಂತ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸಮಯ 6:40 8 ಸೆಕೆಂಡ್ಗಳಾಗಿದೆ. ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ನಂಬಿಕೆ, ವಿಶ್ವಾಸ, ಅಧ್ಯಾತ್ಮ ಇದೆಲ್ಲ ಮಾತಾಡ್ತಾ ಇದ್ವಿ. ಹಾಗೆ ನಂಬಿಕೆ ನಿಯಂತ್ರಣ ತಪ್ಪೋದು ಯಾವಾಗ, ತಪ್ಪಿದ್ರೆ ಏನಾಗುತ್ತೆ ಅಂತ ಕೂಡ ನಾನು ಹೇಳಿದೆ. ಆದರೆ ನಿಯಂತ್ರಣ ಯಾವಾಗ ತಪ್ಪತ್ತೆ, ನಮ್ಮ ಮೇಲಿನ ನಂಬಿಕೆ ಅಂದರೆ ನಮ್ಮ ಮೇಲಿನ ನಂಬಿಕೆ ಯಾವಾಗ ಹಾಳಾಗುತ್ತೆ, ನಮ್ಮನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಅದು ನಮ್ಮ ಮೇಲಿನ ನಿಯಂತ್ರಣವನ್ನು ತಪ್ಪಿಸುತ್ತೆ. ಯಾವಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಲ್ಲಿ ಎಡವುತ್ತೀವಿ ಅದನ್ನು ನಾವೇ ಗಮನಿಸ್ಕೋಬೇಕು. ಯಾವುದೇ ಒಂದು ದಾರಿಯಲ್ಲಿ ನಾವು ನಡಿಬೇಕಾದ್ರೂ ನಮ್ಮ ಮೇಲೆ ನಮಗೆ ನಂಬಿಕೆ ಇರಲೇಬೇಕು. ಈ ನಂಬಿಕೆಗೆ ಬಹುಮುಖ್ಯವಾದ ಒಂದು ಅಂಶ ಅಂದರೆ ಅಧ್ಯಾತ್ಮ. ಮನಸ್ಸಿನಲ್ಲಿ ದೇವರನ್ನು ನೆನೆಸ್ಕೊಂಡು ಆ ಭಗವಂತನನ್ನು ಆರಾಧಿಸ್ತಾ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಯಾವುದೇ ಒಂದು ಕೆಲಸಕ್ಕೆ ಹೆಜ್ಜೆಯನ್ನು ಹಾಕಿದ್ರೂ ಖಂಡಿತ ಅದು ನೆರವೇರುತ್ತೆ ಅಂತ ನನ್ನ ಭಾವನೆ. ನೀವೇನಂತೀರಾ, ನಿಮಗೂ ಇದರಲ್ಲೆಲ್ಲ ನಂಬಿಕೆ ಇದೆ ಅಂತ ಅನ್ಕೋತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಈ ಗೀತೆಗಿದೆ, ಹಾಗೆ ಅರ್ಜುನ್ ಜಿನಿ ಅವರು ಸಂಗೀತವನ್ನು ನೀಡಿದ್ದಾರೆ. ಬಜರಂಗಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡ್ತಾರಿ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸಮಯ 6:46 ಈ ಕೇಳ್ತಾ ಇದ್ರ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ವಿ. ನಂಬಿಕೆ, ಆತ್ಮವಿಶ್ವಾಸ, ಆಧ್ಯಾತ್ಮ ಎಲ್ಲದ್ರ ಬಗ್ಗೆ ಇವತ್ತಿನ ನಾದಾರ್ಜನೆಯಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಎಲ್ಲವೂ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಭಕ್ತಿ ಗೀತೆಗಳು ಹಾಗೆ ಮಾಹಿತಿಗಳು ಎಲ್ಲವೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತಪ್ಪದೇ ಟ್ಯೂನ್ ಮಾಡಿ. ಇದು ನಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

0: ಸಮಯ 6:57 ಇನ್ನು ಮುಂದೆ ಕೇಳಿ ಕನ್ನಡ ರತ್ನಭಂಡಾರ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ತಿರುಮಲೆ ತಾತಾಚಾರ್ಯ ಶರ್ಮ, ತಿ ತಾ ಶರ್ಮ, ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ರಂಗಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯವಾಗುವಷ್ಟು ರಂಗಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ಇತಿಹಾಸಕಾರ, ಅಧ್ಯಾಪಕ, ಸಂಶೋಧಕ, ಪಂಚಭಾಷೆಗಳನ್ನ ಬಲ್ಲವರಾಗಿದ್ದರು. ಹಸ್ತಪ್ರತಿಗಳ ಸಂಪಾದನೆಯಲ್ಲಿ ತೊಡಗಿದ್ರು, ಪತ್ರಿಕೋದ್ಯಮದಲ್ಲಿ ಇದ್ದರು, ಪ್ರಕಾಶಕರಾಗಿದ್ದರು, ರಾಜಕಾರಣದಲ್ಲಿದ್ದರು, ಕನ್ನಡ ಸಾಂಸ್ಕೃತಿಕ ಲೋಕದ ಪ್ರಭಾವಿ ಮತ್ತು ಪ್ರೇರಣೆ ನೀಡುತ್ತಿದ್ದ ಚಿಂತನಶೀಲ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಗಾಂಧೀಜಿಯವರ ಜೊತೆ ಸ್ವಲ್ಪ ಕಾಲ ಇದ್ದರು. ಪತ್ರಿಕಾ ರಂಗದ ಅವರ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ತಿರುಮಲೆ ತಾತಾಚಾರ್ಯ ಶರ್ಮ ಅವರ ಮಾತುಗಳನ್ನು ಕೇಳೋಣ.
2: ಕನ್ನಡದ ವೃತ್ತಪತ್ರಿಕೆಯ ಒಂದು ಕೆಲಸವನ್ನು ಸುಮಾರು 100 ವರ್ಷಗಳ ಹಿಂದೆಯೇ ಆರಂಭವಾಯಿತು ಅಂತ ಹೇಳಬೇಕು. 1858 ಆದ ಕೂಡಲೇ ಮಾರನೇ ವರ್ಷವೇ ಮುಮ್ಮಡಿ ಕೃಷ್ಣರಾಜಡಿಯರಿದ್ದ ಕಾಲದಲ್ಲಿ ಅವರಿಂದ ಪ್ರೋತ್ಸಾಹಿತರಾಗಿ ಭಾಷ್ಯಂ ತರುಳಾಚಾರ್ ಎಂಬವರು ಬೆಂಗಳೂರು ನಗರದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕರ್ನಾಟಕ ಪ್ರಕಾಶಕ ಎಂಬ ಹೆಸರು ಕೆಲವರು ಕೇಳಿರಬೇಕು. ಅದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಒಂದು ವಾರಪತ್ರಿಕೆಯ ಸ್ವರೂಪದಿಂದ ರಾಷ್ಟ್ರದ ಇಡೀ ಭಾರತದ ಒಂದು ಕಲ್ಪನೆಯನ್ನು ಮಾಡಿಕೊಂಡು

0: ಕರ್ನಾಟಕದ ಕಲ್ಪನೆಯನ್ನು ಸ್ಪಷ್ಟ ಮಾಡಿಕೊಂಡು ಅದರ ಸಲುವಾಗಿ ಆಗಿನ ಮಿತಿಗಳಲ್ಲಿ ಬಹಳ ಕೆಲಸ ಮಾಡಿದರು. 1887-88 ನಡೆಯಿತು ಆ ಪತ್ರಿಕೆ, ಅನಂತರ ನಿಂತು ಹೋಯಿತು. ಸ್ವದೇಶಾಭಿಮಾನಿ ಎನ್ನುವುದು ಇನ್ನೊಂದು ಪತ್ರಿಕೆ, ಶ್ರೀನಿವಾಸ ಅಯ್ಯಂಗಾರರು ಎಂಬುದು ಆ ಪತ್ರಿಕಾಕರ್ತರ ಹೆಸರು. ಅಂದಿನ ನಿರಂಕುಶಾಧಿಕಾರಿಗಳಿಗೆ ಯಮನಂತ ಪರಿಣಮಿಸಿತ್ತು. ಗೋಪಾಲ ಅಯ್ಯಂಗಾರ್, ಶ್ರೀನಿವಾಸ ಅಯ್ಯಂಗಾರರಂತೆ ಇಬ್ಬರು ಸಹೋದರರು ಇಲ್ಲಿದ್ದು ಈ ಸಾರ್ವಜನಿಕ ಅಭಿಪ್ರಾಯವನ್ನು ರೂಢಿಸಿ ಪ್ರಭುತ್ವದ ಕೀಲುಗಳನ್ನು ತಕ್ಕ ಮಟ್ಟಿಗೆ ಎಚ್ಚರಿಸಿಕೊಡ್ತಾ ಇದ್ದಂಥವರು. ಅವರನ್ನು ಬಹಳ ಕಾಲ ಮೈಸೂರು ದೇಶದಲ್ಲಿ ಇರುಗೊಡಿಸಲಿಲ್ಲ ಅಂದಿನ ಪ್ರಭುತ್ವ. ಅದರ ಫಲವಾಗಿ ಅವರಿಬ್ಬರೂ ಉತ್ತರ ದೇಶಕ್ಕೆ ಹೋದರು. ಶ್ರೀಮಾನ್ ವೆಂಕಟಕೃಷ್ಣಯ್ಯನವರ ಹೆಸರು ಅನೇಕರೇ ನೆನಪಿರಬೇಕು, ತಾತಯ್ಯ ಅಂತವರ ಹೆಸರು. ಅವರು ವೃತ್ತಿಗೊಂದು ಸ್ಥಾನ ಗೌರವವನ್ನು ಕಲ್ಪಿಸಿಕೊಟ್ಟವರು. ಅದಕ್ಕಿಂತಲೂ ಅತಿಶಯವಾಗಿ ತಮ್ಮ ಆಜೀವ ಕಷ್ಟಗಳನ್ನು ಪ್ರಭುತ್ವದ ಮೂಲವಾಗಿ ನಿರಂತರ ಕಷ್ಟವನ್ನು ಅನುಭವಿಸಿ ಹಾಗೆಯೇ ತಮ್ಮ ಜೀವಮಾನವನ್ನು ಕೊನೆಗಾಣಿಸಿದಂಥ ಮಹಾವೀರರು ಅಂತ ಹೇಳಬೇಕು. ಶ್ರೀಮಾನ್ ಡಿ ವಿ ಗುಂಡಪ್ಪನವರು ಬಹಳ ಮಟ್ಟಿಗೆ ಈ ವೃತ್ತಿಗೆ ಒಂದು ಗೌರವವನ್ನು, ಸ್ಥಾನ ಮರ್ಯಾದೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದರಲ್ಲಿ ಯಾರು ಏನು ಪ್ರಶ್ನೆ ಮಾಡುವ ಹಾಗಿಲ್ಲ. ಇಂದಿಗೂ ಅನುಕರಣ ಯೋಗ್ಯವಾದದ್ದಂದರೆ ಬಿಜಾಪುರದ ಕರ್ನಾಟಕ ವೈಭವ. ಜಯರಾಯರವರು ಅದಕ್ಕೆ ನಿಜವಾದ ಕೀರ್ತಿಯನ್ನು, ಯಶಸ್ಸನ್ನು ತಂದಿದ್ದಾರೆ. ಜಯರಾವ್ ದೇಶ್ ಇಂದಿಗೂ ಆ ಪತ್ರಿಕೆಯ ಹೆಸರು ಅನೇಕರಿಗೆ ಸ್ಫೂರ್ತಿ ಕಾರಣವಾಗಿದೆ. ಇನ್ನು ಮಂಗಳೂರು ಜಿಲ್ಲೆ ನಿಜವಾಗಿಯೂ ಕನ್ನಡದ ಮುದ್ರಣಕ್ಕೂ ಕನ್ನಡ ಪತ್ರಿಕೆಗಳ ಆರಂಭಕ್ಕೂ ಮೊಟ್ಟ ಮೊದಲನೇದು ಅಂತ ಒಪ್ಪಿಕೊಳ್ಬೇಕು. ಅಚ್ಚಿನ ಕಾರ್ಖಾನೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಬೆಸಲ್ ಮಿಷನ್ ಪ್ರೆಸ್ನವರು ಮಂಗಳೂರಿನಲ್ಲಿ. ಅಲ್ಲಿಯೇ ಕ್ಯಾನರೀಸ್ ನ್ಯೂಸ್ ಅಂತ ಹೇಳಿ 1843-44 ಸುಮಾರಿನಲ್ಲಿ ಪ್ರಾರಂಭವಾಯಿತು ಅದು ಮಿಷನರಿಗಳ ಪತ್ರಿಕೆ. ಆನಂತರ ಆ ಒಂದು ಉತ್ತಮವಾದ ಮಟ್ಟದಲ್ಲಿ ಮುದ್ರಣ ಕಾರ್ಯವನ್ನು ಮತ್ತು ಪತ್ರಿಕಾ ನಿರ್ವಾಹವನ್ನು ಆ ಜಿಲ್ಲೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಹೆಸರುಗಳನ್ನು ಇಲ್ಲಿ ಹೇಳಬೇಕಾದದ್ದು ಅವಶ್ಯಕವಿದ್ದರೂ ಇದು ಸಮಯವಲ್ಲ. ಮತ್ತು ಇತ್ತೀಚೆಗೆ ಮೈಸೂರಿನ ದೇಶದಲ್ಲಿ ಕೆಲವು ಪತ್ರಿಕೆಗಳು, ಮುಖ್ಯವಾಗಿ ವಿಶ್ವಕರ್ನಾಟಕ, ತಾಯಿನಾಡು, ಜನವಾಣಿ, ಈ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಅಪೂರ್ವವಾದಂತಹ ಸೇವೆಯನ್ನು ಸಲ್ಲಿಸಿವೆ. ಇದನ್ನು ಯಾರು ಬೇಕಾದರೂ ಈಗ ಅವು ನಡೆಯುತ್ತಿರುವ ರೀತಿಯಿಂದಲೇ ತಿಳಿದುಕೊಳ್ಳಬಹುದು. ಧಾರವಾಡದಲ್ಲಿ ಅನೇಕ ಪತ್ರಿಕೆಗಳು ನಡೆಯಿತು ಬಂದವು. ಅದರಲ್ಲಿ ಸ್ವರ್ಗೀಯ ಮುದುವೇಡ್ಕರ್ ಕೃಷ್ಣರಾಯರವರಿಂದ ಮುಂದುವರಿಸಲ್ಪಟ್ಟ ಕರ್ನಾಟಕ ವೃತ್ತ ಮತ್ತು ಧನಂಜಯ, ಈ ಪತ್ರಿಕೆ ಸ್ವಾತಂತ್ರ್ಯದ ಸಾಧನೆಗೆ ಅಪೂರ್ವವಾದ ಸೇವೆ ಸಲ್ಲಿಸಿದೆ. ಅನಂತರ ಆ ಪರಂಪರೆಯನ್ನು ಮುಂದುವರಿಸಿದ್ದು ಸಂಯುಕ್ತ ಕರ್ನಾಟಕ. ಮೈಸೂರು ನಗರದಲ್ಲಿ ಪ್ರಾರಂಭವಾದ ಮೈಸೂರು ವೃತ್ತಾಂತ ಪತ್ರಿಕೆ ಮಾತನ್ನು ಹೇಳದೇ ಇದ್ದರೆ ವೃತ್ತಿಗೆ ಒಂದು ಲೋಪ ಅಂತ ಭಾವಿಸ್ತೇನೆ.
1: ರತ್ನಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಸ್ ಶಂಕರನಾರಾಯಣ.

0: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ವಿಂಶತಿತಮೇ ರೋಜ್ಗಾರ ಮೇಳಾಯಾಂ ವಿವಿಧ ಪ್ರಶಾಸಕೀಯ ವಿಭಾಗೇಷು ನವನಿಯುಕ್ತಾನಾಂ ಯೂನಾಂ ಕೃತೆ ಏಕಪಂಚಾಶತ್ ಸಹಸ್ರಾಧಿಕಾನಿ ನಿಯುಕ್ತಿಪತ್ರಾಣಿ ವಿಡಿಯೋ ಕಾನ್ಫರೆನ್ಸಿಂಗ್ ಇತಿ ದೃಶ್ಯ ಶ್ರವ್ಯ ಮಾಧ್ಯಮೇನ ವಿತರಿತಾನಿ. ಅಸ್ಮಿನ್ ಅವಸರೆ ಶ್ರೀಮೋದಿ ವಿಕಸಿತಸ್ಯ ಆತ್ಮನಿರ್ಭರಸ್ಯ ಚ ಭಾರತಸ್ಯ ನಿರ್ಮಾಣೆ ಯೂನಾಂ ಮಹತ್ವಪೂರ್ಣಾಂ ಭೂಮಿಕಾಂ ಪ್ರತಿಪಾದಿತವಾನ್. ಸಹ ಅವದತ್ ಯತ್ ಅದ್ಯತನೇಷು ವರ್ಷೇಷು ಕೇಂದ್ರ ಸರ್ವಕಾರೇಣ ಯೂನಃ ಭವಿಷ್ಯಸ್ಯ ಸಜ್ಜತಾಯೈ ಆವಶ್ಯಕತಾಯೈ ಕೌಶಲೈಹಿ ಅವಸರೈಹಿ ಚ ಸುಸಜ್ಜಯಿತುಂ ನಿರಂತರಂ ಧ್ಯಾನಂ ಪ್ರದತ್ತಮಸ್ತಿ. ಭಾರತಸ್ಯ ಪ್ರಮುಖಸ್ಯ ಸೆಮಿಕಂಡಕ್ಟರ್ ಸಮ್ಮೇಳನಸ್ಯ ಪಂಚಮಂ ಸಂಸ್ಕರಣಂ ಷಡ್ವಿಂಶತ್ಯಧಿಕ ದ್ವಿಸಹಸ್ರ ತಮ ವರ್ಷಸ್ಯ ಸೆಮಿಕಾನ್ ಇಂಡಿಯಾ ಹ್ಯಃ ನವದೆಹಲ್ಯಾಃ ಯಶೋಭೂಮೌ ಸಫಲತಯಾ ಸಮಾಪ್ತಂ. ಸಿಲಿಕಾನ್ ಟು ಸಿಸ್ಟಮ್ಸ್ ಬಿಲ್ಡಿಂಗ್ ದ ಇಕೋಸಿಸ್ಟಮ್ಸ್ ಇತಿ ವಿಷಯಸ್ಯಾಂತರ್ಗತಂ ತ್ರಿದಿವಸೀಯೇಸ್ಮಿನ್ ಸಮ್ಮೇಳನೆ ಷಟ್ ಸತತೋಪ್ಯಧಿಕಾಃ ಪ್ರದರ್ಶಕಾಃ ಭಾಗಂ ಭಜಿತವಂತಃ. ಏತೇಷು ಪ್ರಾಯಃ ತ್ರಿಶತಂ ಅಂತಾರಾಷ್ಟ್ರೀಯ ಪ್ರತಿಭಾಗಿನಃ ದ್ವಿಪಂಚಾಶತ್ ದೇಶಾನಾಂ ಪ್ರತಿನಿಧಯಃ ಸಾರ್ಧೈಕ ಶತತೋಪ್ಯಧಿಕಾಃ ವಕ್ತಾರಃ ಚ ಆಸನ್. ತ್ರಿಷು ದಿನೇಷು ಸೆಮಿಕಂಡಕ್ಟರ್ ವಿನ್ಯಾಸಃ ನಿರ್ಮಾಣಂ ಉಪಕರಣಾನಿ ತಥಾ ಸಾಮಗ್ರಯಃ ವಿದ್ಯುತ್ ಕೃತ್ರಿಮ ಬುದ್ಧಿಮತ್ತಾದಿ ಷಟ್ ಪಂಚಾಶತ್ ಯಾವತ್ ಸಂಧಿಪತ್ರಾಣಿ ಘೋಷಣಾಃ ಸಾಮರಿಕ ಉಪಕ್ರಮಾಃ ಚ ದೃಷ್ಟಾಃ. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಸೆಮಿಕಂಡಕ್ಟರ್ ಉದ್ಯೋಗೆ ಸೈಬರ್ ಆಕ್ರಮಣಾನಾಂ ಕೃತೆ ಸಾವಧಾನಂ ಅಕರೋತ್. ಕೇಚನ ದೇಶಾಃ ಭಾರತಸ್ಯ ಸೆಮಿಕಂಡಕ್ಟರ್ ಮೂಲ್ಯ ಶೃಂಖಲಾಯಾಂ ಉನ್ನತಿಂ ನೈಚ್ಛಂತಿ, ಅತಃ ತೇ ಕಸ್ಯಾಪಿ ಪ್ರಕರಣಸ್ಯ ವ್ಯವಧಾನಸ್ಯ ಚ ಕೃತೆ ಸಜ್ಜಾಃ ಭವೇಯುಃ. ಹ್ಯಃ ನವದೆಹಲ್ಯಾಂ ಏಕಸ್ಮಿನ್ ವಾರ್ತಾವಾಹಿನ್ಯಾ ಸಹ ವಾರ್ತಾಲಾಪಂ ಕುರವನ್ ಶ್ರೀ ವೈಷ್ಣವಃ ಅವದತ್ ಯತ್ ಭಾರತಂ ಸಂಭಾವ್ಯ ಭೂರಾಜನೈತಿಕ ಸಂಕಟಾನಾಂ ವಿಷಯೇ ನಿರಂತರಂ ಅವಧಾನಂ ಕರ್ತವ್ಯಂ, ಯತಃ ಅಧುನಾ ಭಾರತಂ ಚಿಪ್ಸ ವಿನ್ಯಾಸಂ ಕರ್ತುಂ ಚ ಸಮರ್ಥಃ ದೇಶತ್ವೇನ ಉದ್ಭೂತಃ ಅಸ್ತಿ.
1: The industry requires lots and lots of efforts on every front. Both the industry and the government and the state governments, they have to work in tandem. We have to continuously be watchful of the potential geopolitical risks which will arise because India is now emerging as a country which can design and manufacture chips. Obviously, that will be seen as a threat by many other established players.
0: ವಿಕಸಿತ ಭಾರತಸ್ಯ ಕೃತೆ ಶತ ಸಪ್ತಾಹನಾಂ ನಶಾ ಮುಕ್ತ ಯುವಾಭಿಯಾನಂ ಅದ್ಯ ಪ್ರಮುಖಂ ರಾಷ್ಟ್ರವ್ಯಾಪಿ ಯೂನಾಂ ಸಂಘಟನಂ ದ್ರಷ್ಟುಂ ಶಕ್ನೋತಿ. ಯುವ ಪ್ರಕರಣಾನಾಂ ಕ್ರೀಡಾ ಮಂತ್ರಾಲಯಃ ಅವದತ್ ಯತ್ ದೇಶಸ್ಯ ಸಪ್ತಷಷ್ಟ್ಯಧಿಕೈಕ ಸಹಸ್ರ ಸ್ಥಾನೇಷು ರಾಷ್ಟ್ರೀಯ ಸಂಕಲ್ಪ ಸಮಾರೋಹಸ್ಯ ಆಯೋಜನಂ ಕ್ರಿಯತೆ. ಮಂತ್ರಾಲಯೇನ ಉಕ್ತಂ ಯತ್ ಕಾರ್ಯಕ್ರಮೋಯಂ ಏಕಸಪ್ತತ್ಯಧಿಕ ಚತುಶ್ಶತ ಮಂಡಲಾನಾಂ ಮೈ ಭಾರತ್ ಕಾರ್ಯಾಲಯೇಷು ಷಣ್ಣವತ್ಯಧಿಕ ಪಂಚಶತ ಸ್ಥಾನೈಃ ಸಹ ಸಹಭಾಗಿ ಸಂಸ್ಥಾಸು ಆಯೋಜಯಿಷ್ಯಂತೆ. ಮಂತ್ರಾಲಯಃ ಅಧೋರೇಖಿತವಾನ್ ಯತ್ ಅಯಂ ಪ್ರಮುಖಃ ಉಪಕ್ರಮಃ ಪ್ರಶಾಸಕೀಯ ಯುವಾ ಶಾಖಾನಾಂ ಆಧ್ಯಾತ್ಮಿಕ ಸಮೂಹಾನಾಂ ಶೇಷ ವ್ಯಾಪಾರ ಪ್ರಕೋಷ್ಠಾನಾಂ ಮಹಾವಿದ್ಯಾಲಯಾನಾಂ ಸ್ಥಾನೀಯ ಸಂಘಟನಾನಾಂ ಚ ಸಂಯೋಗೇನ ಶತಶಃ ಸ್ಥಾನೇಷು ಕಾರ್ಯಕ್ರಮಾಣಾಂ ಸಂಚಾಲನಾಯ ವಿಶಾಲ ರಾಷ್ಟ್ರೀಯ ಜಾಲಸ್ಯ ಶಕ್ತ್ಯಾ ಪ್ರವರ್ತತೆ. ನಿರ್ವಾಚನಾಯೋಗಃ ಅದ್ಯ ರಾಷ್ಟ್ರೀಯ ರಾಜಧಾನ್ಯಾಂ ಸರ್ವೇಷು ಮತದಾನ ಕೇಂದ್ರೇಷು ವಿಶೇಷ ಶಿಬಿರಾಣಿ ಆಯೋಜಯಿಷ್ಯತಿ. ಪ್ರತಿದಿನಸ್ಯಾಭಿಯಾನಸ್ಯ ಉದ್ದೇಶ್ಯಂ

ನಾಗರಿಕ ನೂತನ ಸಮಾವೇಶನೆ ನಿರ್ವಾಚಕ ಸೂಚ್ಯಾಂ ಪ್ರಸ್ತಾವಿತ ಸಮಾವೇಶನಸ್ಯ ಅಥವಾ ನಾಮ ವಿಲೋಪನಸ್ಯ ಆಕ್ಷೇಪೈಹಿ ನಿರ್ವಾಚಕ ಸೂಚ್ಯಾಂ ವಿವರಣಾನಾಂ ಸಂಶೋಧನೆ ಚ ಸಹಾಯ್ಯಂ ಕರ್ತುಂ ಭವಿಷ್ಯತಿ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
2: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
1: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
2: ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

0: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನು ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿ ಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಕುರಿತ ಡಾ ಕೆ ಕಸ್ತೂರಿರಂಗನ್ ವರದಿ ಬಗ್ಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು, ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿರುವ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಸಾರ್ವಜನಿಕರೊಂದಿಗೆ ಅವರು ಸಂವಾದ ನಡೆಸಿದರು. ಮಲೆನಾಡಿನ ಕಾಡಂಚಿನಲ್ಲಿ ವಾಸಿಸುವ ಜನರಿಗೆ ಯಾವುದೇ ತೊಂದರೆಯಾಗದಂತೆ ತಮ್ಮ ಸರ್ಕಾರ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಭರವಸೆ ನೀಡಿದರು. ರಾಜ್ಯದ ಕರಾವಳಿಯ 364 ಕಿಲೋಮೀಟರ್ನೊಂದಿಗೆ ಮಲೆನಾಡನ್ನೂ ಸೇರಿಸಿ ಹೊಸ ಪರಿಸರ ಪ್ರವಾಸೋದ್ಯಮ ನೀತಿ ಜಾರಿಗೆ ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ನುಡಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯದಡಿ ರಾಜಿ ಸಂಧಾನಕ್ಕೆ ಯೋಗ್ಯವಾದ ಪ್ರಕರಣಗಳ ವಿಚಾರಣೆ ನಡೆಯಿತು. 3ನೇ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಮತ್ತು ಟಿಎಂ ನದಾಫ್ ಅವರ 2 ಪೀಠಗಳಲ್ಲಿ ಒಟ್ಟು 660 ಪ್ರಕರಣಗಳನ್ನು ವಿಚಾರಣೆಗೆ ಪಟ್ಟಿ ಮಾಡಲಾಗಿತ್ತು. ಆ ಪೈಕಿ ಒಟ್ಟು 201 ಪ್ರಕರಣಗಳನ್ನು 4,55,63,000 ರೂಪಾಯಿ ಪರಿಹಾರ ಆದೇಶದ ಮೂಲಕ ಇತ್ಯರ್ಥ ಪಡಿಸಲಾಗಿದೆ. ಭಾರತದ ಕರಾವಳಿ ರಕ್ಷಣೆಗೆ 2 ದಶಕಗಳ ಕಾಲ ಮಹತ್ವದ ಸೇವೆ ಸಲ್ಲಿಸಿದ ಭಾರತೀಯ ಕರಾವಳಿ ಕಾವಲು ಪಡೆಯ ಹೆಮ್ಮೆಯ ನೌಕೆ ಸಾವಿತ್ರಿ ಬಾಯಿ ಫುಲೆಗೆ ಕಾರವಾರ ಬಂದರಿನ ಧಕ್ಕೆಯಲ್ಲಿ ಗೌರವಯುತ ವಿದಾಯ ನೀಡಲಾಯಿತು. ಧ್ವಜಾವತರಣದ ಬಳಿಕ ಕೋಸ್ಟ್ಗಾರ್ಡ್ ಸಿಬ್ಬಂದಿ ಗೌರವ ವಂದನೆ ಸಲ್ಲಿಸಿದರು. ತಟರಕ್ಷಕ ಪಡೆಯ ಉಪಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ಮಿಶ್ರಾ ಕರಾವಳಿ ಕಾವಲು ಪಡೆಯ ಇತಿಹಾಸದಲ್ಲಿ ಸಾವಿತ್ರಿಬಾಯಿ ಫುಲೆ ನೌಕೆಯ ಕೊಡುಗೆ ಮತ್ತು ಪರಂಪರೆ ಸದಾ ಸ್ಮರಣೀಯವಾಗಿರಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ 31ನೇ ವಾರ್ಡ್ನ ಅಂಗನವಾಡಿ ಕೇಂದ್ರ 3ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಹಾಗೂ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನೆರವೇರಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಡಾ ಎನ್ ಮಹೇಶ್ ಬಾಬು ಚಾಲನೆ ನೀಡಿದರು. ಗರ್ಭಿಣಿಯರು ಹಾಗೂ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಕುಟುಂಬಗಳು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆ ಸ್ಥಳೀಯ ಉತ್ಪನ್ನ ಮತ್ತು ಸೇವೆಗಳಿಗೆ ಧ್ವನಿಯಾಗೋಣ, ಸ್ವಾವಲಂಬನೆಯ ಹೆಜ್ಜೆಗೆ ಜೊತೆಯಾಗೋಣ ಎಂಬ ಉದ್ದೇಶದಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ. ಕೇವಲ ಸ್ಥಳೀಯ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ನಮ್ಮ ನೆಲದ ಜ್ಞಾನ ಪರಂಪರೆ ಮತ್ತು ಪ್ರತಿಭೆಗೆ ಮೌಲ್ಯ ನೀಡುವ ಮನೋಭಾವ ಉದ್ದೀಪಿಸುವ ಮಹತ್ವಾಕಾಂಕ್ಷೆಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಉದ್ದಿಮೆಗಳ ಮೂಲಕ ಸ್ಥಳೀಯ ಕಲೆ ಕೌಶಲ್ಯ, ರೈತರು ಕುಶಲಕರ್ಮಿಗಳ ಸೇವೆ ಹಾಗೂ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಚಿಂತನೆ ವೋಕಲ್ ಫಾರ್ ಲೋಕಲ್. ಆತ್ಮನಿರ್ಭರ ಭಾರತ ನಿರ್ಮಾಣದ ಗುರಿಯೊಂದಿಗೆ ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ, ಕುಶಲಕರ್ಮಿಗಳ ಕೈಕೆಲಸಕ್ಕೆ ಗೌರವ ಹಾಗೂ ರೈತರ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಮೈಸೂರಿನ ಮಹಿಳಾ ನವೋದ್ಯಮಿ ಕೃಷಿಕ ಮಹಿಳೆ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಆರ್ಗ್ಯಾನಿಕ್ಸ್ ಮಂಡ್ಯದಿಂದ ಪೌಷ್ಟಿಕಾಂಶ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಮಾಮಾ ಮಿಲ್ಸ್ ರೂರಲ್ ಮಾರ್ಕೆಟ್ ಅಲ್ಲೂ ಬೆಳೀತಿದೆ. ನಮ್ಮ ಪ್ರಾಡಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅಪೀಡಾ ಮೂಲಕ 4 ದೇಶದಲ್ಲಿ ತಗೊಂಡು ಹೋದ್ರು. US ಅಲ್ಲಿ ನಮ್ಗಾಗ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಾರ್ಪೊರೇಟ್ ಹಂಗ್ ಮಾಡಿದ್ರೇನೆ ಬೆಳೆಯಕ್ಕಾಗೋದು. ಈಗಲೂ ನಾವು ಓಪನ್ ಆರ್ಮ್ಸ್ ಅಲ್ಲಿ ವಿ ವುಡ್ ಇನ್ವೈಟ್ ಅಂಡ್ ಗಿವ್ ಅವರ್ ಶೇರ್ಸ್. ನಾರ್ತ್ ಕರ್ನಾಟಕ ಜನರಿಗೆ ನನ್ನ ವಿಶೇಷ ಧನ್ಯವಾದಗಳು. ಮೈಸೂರಿನಿಂದ ಬಂದ ನಮಗೆ ನೀವು ನೀಡಿದ ಆತ್ಮೀಯತೆ, ಈಗ ನಾವು ಅನ್ಕೋತಿದೀವಿ ನಮ್ಮ ಪುಟ್ಟ ಸ್ಟಾರ್ಟ್ಅಪ್ ಎಲ್ಲ ಮಿಲ್ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಮಿಲ್ ಮಾಡಿಸ್ತಿದ್ವಿ, ಈಗ ಅನ್ಕೋತಿದೀವಿ ನಾವೇ ಯಾಕೊಂದು ಪುಟ್ಟ ಮಿಲ್ ಶುರು ಮಾಡಿ ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳಿಗೂ ಕೆಲಸವನ್ನು ಕೊಟ್ಟು ಮುಂದೆ ಬರಬಾರದು ಅಂತ ಇದು ನಮ್ಮ ವಿಷನ್. ಅಂಡ್ ಟು ಗೋ ಬಿಯಾಂಡ್ ಕರ್ನಾಟಕ ಅಂಡ್ ಬಿಯಾಂಡ್ ಇಂಡಿಯಾ ಅಂಡ್ ಮೇಕ್ ಇಟ್ ಇನ್ ಟು ಅ ವಂಡರ್ಫುಲ್ ಪ್ರಾಡಕ್ಟ್.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರೀಯ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆ ಇಂದು. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಭಾ ಕೇಂದ್ರದಲ್ಲಿ ಇಂದು ಬೆಳಗ್ಗೆ 10:00 ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರದ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹರವು ಗ್ರಾಮದ ಪ್ರಾಚೀನ ಶ್ರೀರಾಮದೇವರ ದೇಗುಲದ ಆವರಣದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಾಣವಾಗುತ್ತಿದೆ. ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹರವು ಗ್ರಾಮದೇಗುಲದ ಸಮಗ್ರ ಅಭಿವೃದ್ಧಿ ಹಾಗೂ 1.25 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಿಸುತ್ತಿದೆ. ಹರವು ಗ್ರಾಮದ ಗದ್ದೆ ಬದುವಿನಲ್ಲಿದ್ದ 70ಕ್ಕೂ ಹೆಚ್ಚು ವೀರ್ಗಲ್ಲುಗಳನ್ನು ಮಂಡ್ಯ ಜಿಲ್ಲೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹರವು ದೇವೇಗೌಡ ಸಂರಕ್ಷಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತದ ಶಿಕ್ಷಣ ವ್ಯವಸ್ಥೆಗೆ ಹೊಸ ರೂಪ ನೀಡಿದ ಮಹತ್ವದ ಹೆಜ್ಜೆ. ಕೇಂದ್ರ ಸಚಿವ ಸಂಪುಟ 2020 ಜುಲೈ 29 ಎನ್ಇಪಿ 2020ಗೆ ಅನುಮೋದನೆ ನೀಡಿತು. ರಾಷ್ಟೀಯ ಶಿಕ್ಷಣ ನೀತಿ ಅಡಿ ಪ್ರಶಿಕ್ಷಣಾರ್ಥಿ ಶಿಕ್ಷಕರ ಕಲಿಕಾ ಕ್ರಮದಲ್ಲೂ ಮಹತ್ವದ ಬದಲಾವಣೆ ತರಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಶಿಕ್ಷಣ ನಿಕಾಯದ ವಿದ್ಯಾಧಿಕಾರಿ ಪ್ರೊಫೆಸರ್ ಜಿಆರ್ ಅಂಗಡಿ.
5: ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ನೀತಿಯಲ್ಲಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 3 ಪ್ರಮುಖ ಬದಲಾವಣೆಗಳಿವೆ. ಮೊದಲನೆಯದು ಐಟೆಪ್ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಂ. ಇನ್ನು ಮುಂದೆ ಶಿಕ್ಷಕರಾಗಲು ಪ್ರತ್ಯೇಕ ಪದವಿ ಅವಶ್ಯಕತೆ ಇಲ್ಲ. 12ನೇ ತರಗತಿಯ ನಂತರವೇ ನೇರವಾಗಿ ಶಿಕ್ಷಕರಾಗಲು ಅವರನ್ನು ಆಹ್ವಾನಿಸುವುದು. ಎರಡನೆಯದು ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಮಾರ್ಗದರ್ಶನಕ್ಕಾಗಿ ರಾಷ್ಟ್ರೀಯ ಮಿಷನ್. ಇಲ್ಲಿ ಹಿರಿಯ ಅನುಭವಿ ಶಿಕ್ಷಕರು ಯುವ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವುದು. ಪಠ್ಯಕ್ಕಿಂತ ಅನುಭವದ ಹಂಚಿಕೆ ಮುಖ್ಯ. ಮೂರನೆಯದು ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ಶಿಕ್ಷಕರಿಗಾಗಿ ರಾಷ್ಟ್ರೀಯ ವೃತ್ತಿಪರ ಮಾನದಂಡಗಳು. ಶಿಕ್ಷಕರು ಮೌಲ್ಯಮಾಪನ ವರ್ಷಗಳ ಸೇವೆಯಿಂದಲ್ಲ, ಅವರ ಕೌಶಲ್ಯ ನಾವೀನ್ಯತೆ ಹಾಗೂ ವಿದ್ಯಾರ್ಥಿಗಳ ಸಾಧನೆಯಿಂದ. ಈ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಕರ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖವಾಗಿ ಈ 3 ಅಂಶಗಳನ್ನು ಒಳಗೊಂಡಿದೆ. ಒಂದು ಐಟೆಪ್, ಎರಡನೇದು ಎನ್ಎಂಎಂ, ಮೂರನೇದು ಎನ್ಪಿಎಸ್ಟಿ.
0: ಸಂಕ್ಷಿಪ್ತ ಸುದ್ದಿಗಳು. ಸುದೃಢ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಧ್ಯೇಯದೊಂದಿಗೆ ಸ್ವೀಪ್ ಮತದಾರರ ಜಾಗೃತಿ ಅಭಿಯಾನದ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರ ಇಂದಿನಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಬೆಳಗ್ಗೆ 9:30 11:30 ಮಾತ್ರ ಶಿಬಿರ ನಡೆಯಲಿದೆ. ಕೋಲಾರ ಸೇರಿದಂತೆ

ಅದೇ ರಾಜ್ಯದ ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ ಅಕ್ಟೋಬರ್ 2ರವರೆಗೆ 31 ಜಿಲ್ಲೆಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟೀಯ ಜನತಾ ನ್ಯಾಯಾಲಯ. ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸಮಯ 7:16:54 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು ಇದು. ಸುಂದರವಾದ ಭಾವಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಎರಡು ಬ್ಯೂಟಿಫುಲ್ ಭಾವಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಬರ್ತಾ ಇದೆ. ರೋಹಿಣಿ ಪ್ರಭುನಂದನ್ ಅವರ ಧ್ವನಿಯಲ್ಲಿ, ಹಾಗೆ ಸಿ ಅಶ್ವಥ್ ಅವರು ನಂತರ ಈ ಅಡುಗೆ ಧ್ವನಿಯಾಗಿದ್ದಾರೆ ಅಂತ ಹೇಳ್ತಾ ಕೇಳ್ತಾರೆ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

ಸಮಯ 7:25 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಟ್ಟಿಗೆ ಭಾವನಾತ್ಮಕವಾದ ಕವಿಗಳ ಬಗ್ಗೆ, ಬರಹಗಾರರ ಬಗ್ಗೆ ಮಾತಾಡ್ತಾ ಸಾಗೋದು ಕಾರ್ಯಕ್ರಮದ ಪ್ರತೀತಿ ಅಂತ ಹೇಳ್ತಾ, ಇಂದು ನಾನು ಶಿಕ್ಷಕರು ಆದ ಕವಿಗಳು ಆದ SR ಎಕ್ಕುಂಡಿಯವರ ಬಗ್ಗೆ ಮಾತಾಡ್ತಾ ಸಾಕ್ತೀನಿ ಕಾರ್ಯಕ್ರಮದಲ್ಲಿ. SR ಎಕ್ಕುಂಡಿ ಅಂದರೆ ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ ಇವರ ಪೂರ್ತಿ ಹೆಸರು. ಮೂಲತಃ ಇವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನವರು. ಶಿಕ್ಷಕರು ಕವಿಗಳು ಆದ ಇವರು ಅಪಾರವಾದ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಯಾಗಿದ್ದರು. ಇವರ ಬೋಧನೆಗೆ ಇವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಗುತ್ತೆ. ಅಂತಹ ಮಹಾನ್ ಶಿಕ್ಷಕರಲ್ಲಿ ಇವರು ಕೂಡ ಒಬ್ಬರು. ಶಿಕ್ಷಕರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು ಇವರು. ಇವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇಂದಿನ ಭಾವಸ್ತವನ್ನದಲ್ಲಿ ಸಾಗೋಣ. ಹಾಗೆ ಭಾವಗೀತೆಗಳು ಕೂಡ ನಿಮ್ಗಾಗಿ ಮೂಡಿ ಬರ್ತಾ ಇರುತ್ತೆ. ತಪ್ಪದೆ ಟ್ಯೂನ್ ಮಾಡ್ತಾ ಇರಿ ಅಂತ ಹೇಳ್ತಾ, ಪ್ರೇಮಲತಾ ದಿವಾಕರ್ ಇವರ ಧ್ವನಿಯಲ್ಲಿ ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ BR ಲಕ್ಷ್ಮಣರಾವ್ ಅವರ ಸಾಹಿತ್ಯ ಇರುವ ಗೀತೆ ಕೇಳ್ತಾ ಇರಿ. ನಿಮ್ಮೆಲ್ಲರ ನೆಚ್ಚಿನ 5 FM ರೈನ್ಬೋ ಕನ್ನಡ ಕಾಮನವೆಲ್ಲೋ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಸೊಗಸಾದ ಭಾವಗೀತೆಯನ್ನು ಕೇಳಿದ್ರಿ. ಸಮಯ ಆಗಿದೆ 7:34:48 ಸೆಕೆಂಡ್ಗಳು. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟ್ರೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್, ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಹಾಗೂ ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ವಾರ್ತೆಗಳ ವಿವರ. ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಭಾರತ ಮೇಲ್ಮಟ್ಟಕ್ಕೇರುವುದನ್ನು ಬಯಸದ ದೇಶಗಳಿಂದ ಎದುರಾಗಬಹುದಾದ ಸೈಬರ್ ದಾಳಿಗಳು ಮತ್ತು ಯಾವುದೇ ರೀತಿಯ ಅಡಚಣೆಗಳಿಗೆ ಸೆಮಿಕಂಡಕ್ಟರ್ ಉದ್ಯಮ ಸಿದ್ದವಾಗಿರಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಚಿಪ್ಗಳನ್ನು ವಿನ್ಯಾಸಗೊಳಿಸುವ ಮತ್ತು ಉತ್ಪಾದಿಸುವ ಸಾಮರ್ಥ್ಯವಿರುವ ದೇಶವಾಗಿ ಭಾರತ ಹೊರಹೊಮ್ಮುತ್ತಿರುವುದರಿಂದ ಉಂಟಾಗಬಹುದಾದ ಭೌಗೋಳಿಕ ರಾಜಕೀಯ ಅಪಾಯಗಳ ಬಗ್ಗೆ ನಿರಂತರವಾಗಿ ಜಾಗರೂಕರಾಗಿರಬೇಕು ಎಂದು ಹೇಳಿದರು. ಈ ಬೆಳವಣಿಗೆಯನ್ನು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಈಗಾಗಲೇ ನೆಲೆಗೊಂಡಿರುವ ಅನೇಕರು ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಎಂದು ಪರಿಗಣಿಸಬಹುದು. ಇದು ಪ್ರತಿಯೊಂದು ಹಂತದಲ್ಲೂ ಅಪಾರ ಪ್ರಯತ್ನದ ಅಗತ್ಯವಿರುವ ಉದ್ಯಮವಾಗಿದೆ. ಈ ನಿಟ್ಟಿನಲ್ಲಿ ಉದ್ಯಮ ವಲಯ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಪ್ರತಿಪಾದಿಸಿದರು. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಜನತೆ ಅಂದರೆ 100 ವಾರಗಳ ನಶಾಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ಯುವಜನರನ್ನು ಒಗ್ಗೂಡಿಸುವ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ದೇಶಾದ್ಯಂತ 1067 ಸ್ಥಳಗಳಲ್ಲಿ ರಾಷ್ಟೀಯ ಸಂಕಲ್ಪ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು 471 ಜಿಲ್ಲಾ ಮೈ ಭಾರತ್ ಕಚೇರಿಗಳು ಹಾಗೂ ಪಾಲುದಾರ ಸಂಸ್ಥೆಗಳು 596 ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಮಾದಕ ವ್ಯಸನದ ವಿರುದ್ದ ಪ್ರತಿಜ್ಞೆ, ಸಹಿ ಸಂಗ್ರಹ ಅಭಿಯಾನ, ವಿಷಯಾಧಾರಿತ ಬೀದಿ ನಾಟಕಗಳು, ಘೋಷವಾಕ್ಯ ರಚನೆ ಮತ್ತು ಯುವಜನರ ನೇತೃತ್ವದ ಚರ್ಚೆಗಳ ಮೂಲಕ ಈ ಅಭಿಯಾನದ ಸಂದೇಶವನ್ನು ನೇರವಾಗಿ ಯುವಜನರಿಗೆ ತಲುಪಿಸುವ ಕಾರ್ಯವನ್ನು ಈ ಸಮಾರಂಭ ನಿರ್ವಹಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ್ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಈಗ ಮೂಡಿಬರಲಿದೆ. 2016 ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಉದ್ಯೋಗಾಕ್ಷಿಗಳ ರಾಷ್ಟದಿಂದ ಉದ್ಯೋಗ ಸೃಷ್ಟಿಕರ್ತರ, ನಾವೀನ್ಯಕಾರರ ಮತ್ತು ಸಮಸ್ಯೆ ಪರಿಹಾರಕರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026 ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳಿಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%-ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿದೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. 10,000 ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಭಾರತಾದ್ಯಂತ 1.1 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳು ಉದ್ಯಮಿಗಳಾಗುವ ಮೊದಲು ಪ್ರಯೋಗ ಮಾಡಲು, ಮೂಲ ಮಾದರಿಗಳನ್ನು ನಿರ್ಮಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಮಹಿಳೆಯರು ಈ ರೂಪಾಂತರವನ್ನು ಹೆಚ್ಚಾಗಿ ಮುನ್ನಡೆಸುತ್ತಿದ್ದಾರೆ.

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ 1 October ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ಯಮಶೀಲವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 crore ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೂಲಕ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP 3 ಪ್ರಮುಖ ಸ್ಥಾನಗಳನ್ನು ಗೆದ್ದಿದೆ. ABVP ಯಶ್ ದಬಾಸ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಿಯಾ ಚಾವ್ಡಿ ಕಾರ್ಯದರ್ಶಿಯಾಗಿ ಮತ್ತು ಲಕ್ಷ್ಯರಾಜ್ ಸಿಂಗ್ ಜಂಟಿ ಕಾರ್ಯದರ್ಶಿಯಾಗಿ ಜಯಗಳಿಸಿದರು. ಇದೇ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ವತಂತ್ರ ಅಭ್ಯರ್ಥಿ ದೀಪಾಂಶು ಶೋಕಿನ್ ವಿಜಯಿಯಾದರು. ಚುನಾವಣೆಯಲ್ಲಿನ ಯಶಸ್ಸಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ABVPಯನ್ನು ಅಭಿನಂದಿಸಿದ್ದಾರೆ. ಈ ಗೆಲುವು ಯುವ ಜನತೆಗೆ ರಾಷ್ಟವೇ ಮೊದಲು ಎಂಬ ನೀತಿಯ ಮೇಲಿರುವ ದೃಢವಾದ ನಂಬಿಕೆಯ ಸಂಕೇತವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಪುರುಷರ ತಂಡ ಸ್ಪೇನ್ ವಿರುದ್ದ 3-1 ಅಂತರದ ಜಯ ಸಾಧಿಸಿತು. ಸಮರ್ಕಂಡ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರು ಮಾಜಿ ವಿಶ್ವ ಚಾಂಪಿಯನ್ ಅಲೆಕ್ಸಿ ಶಿರೋವಾ ವಿರುದ್ದ ಸ್ಪಷ್ಟ ಗೆಲುವು ದಾಖಲಿಸಿ ತಂಡವನ್ನು ಮುನ್ನಡೆಸಿದರು. ಇದೇ ವೇಳೆ ಆರ್ ಪ್ರಜ್ಞಾನಂದ ಅವರು ಡೇವಿಡ್ ಆಂಟಿನ್ ಗಿಜಾರೋ ವಿರುದ್ದ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿದರೆ ನಿಹಾಲ್ ಸರೀನ್ ಕೂಡ ಜೈಮ್ ಸ್ಯಾಂಟೋಸ್ ಲಟಾಸ್ ವಿರುದ್ದ ಡ್ರಾಗೆ ತೃಪ್ತಿಪಡಬೇಕಾಯಿತು. ಮಹಿಳೆಯರ ವಿಭಾಗದಲ್ಲಿ ಭಾರತ ಮಂಗೋಲಿಯಾ ವಿರುದ್ದ 3-1 ಅಂತರದ ಗೆಲುವು ದಾಖಲಿಸಿತು. ಬಿ ಸವಿತಾಶ್ರೀ ಅವರು ಅನುಭವಿ ಆಟಗಾರ್ತಿ ಮೊಂಗತುಲ್ ಭಾಟ್ಕುಯಾಗ್ ಅವರನ್ನು ಸೋಲಿಸುವ ಮೂಲಕ ಸತತ 4ನೇ ಗೆಲುವನ್ನು ಸಾಧಿಸಿದರು. ವಿಶ್ವಕಪ್ ವಿಜೇತೆ ದಿವ್ಯಾ ದೇಶ್ಮುಖ್ ಕೂಡ ಬಾಯಸ್ ಗಲಾನ್ ಖಿಗಶಿಕ್ ಬಾಟರ್ ವಿರುದ್ದ ಜಯಗಳಿಸಿ ಭಾರತಕ್ಕೆ ನಿರ್ಣಾಯಕ ಮುನ್ನಡೆ ಒದಗಿಸಿದರು. 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಭಾರತದ ಟೆಕ್ಬಾಲ್ ಆಟಗಾರ್ತಿ ಕ್ವಿನ್ಸಿ ಡಿಸೋಜಾ ಅವರು ಜಪಾನ್ನ ಯುಯಿನಾ ಸಕಮೋಟೋ ವಿರುದ್ದ ಕಂಚಿನ ಪದಕದ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಮೂಲಕ ಈ ಕ್ರೀಡಾಕೂಟದಲ್ಲಿ ಭಾರತದ ಪದಕದ ಖಾತೆಯನ್ನು ತೆರೆಯುವ ಮೊದಲ ಅವಕಾಶ ಪಡೆಯಲಿದ್ದಾರೆ. ಭಾರತೀಯ ಶೂಟರ್ಗಳಾದ ಎಲೆವೆನಿಲ್ ವೆಲರಿನ್, ಸೋನಂ ಮಾಸ್ಕರ್ ಮತ್ತು ವಿದಾರ್ಶ ವಿನೋದ್ ಅವರು ಮಹಿಳೆಯರ 10 m ಏರ್ ರೈಫಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. ಈ ಮೂವರು ವೈಯಕ್ತಿಕ ಮತ್ತು ತಂಡದ ಪದಕಗಳಿಗಾಗಿ ಸ್ಪರ್ಧಿಸಲಿದ್ದಾರೆ. ಇಂದಿನ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ನಾಕೌಟ್ ಪಂದ್ಯ ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಪ್ರಾರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್ ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇಂದಿನ ಸುದ್ದಿ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡ್ರಿ. ಮುಂದೆ ಸಾಗ್ತಾ ಭಾವ ಸ್ಪಂದನದಲ್ಲಿ ಮಾತಾಡ್ತಾ ಸಾಗೋದಾದ್ರಿ, ಎಸ್ಆರ್ ಇಕ್ಕುಂಡಿಯವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಮಯ ಆಗಿದೆ 7:45. ನೀವು ಟ್ಯೂನ್ ಮಾಡಿದಿರಿ ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನು ಇವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಆಗಲೇ ಹೇಳಿದಾಗೆ ಇವರೊಬ್ಬರು ಅದ್ಭುತವಾದಂತಹ ಶಿಕ್ಷಕರು, ಹಾಗೆ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು. ಇನ್ನು ಇವರ ಬರವಣಿಗೆ ಕಡೆ ನೋಡೋದಾದರೆ, ಮತ್ಸ್ಯಗಂಧಿ ಆಗಿರ್ಬೋದು, ಬಕಲಾದ ಹೂಗಳು, ಸುಭದ್ರ, ಅನಂತ ತೀರ್ಥ, ಮೇಥಿಲೆ, ಹೀಗೆ ಸಾಕಷ್ಟು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಎಲ್ಲವೂ ತುಂಬಾ ಅದ್ಭುತವಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ನೆರಳು ಅನ್ನೋ ಸಣ್ಣ ಕಥೆಗಳ ಸಂಗ್ರಹವನ್ನು ಕೂಡ ಇವರು ಬರೆದಿದ್ದಾರೆ. ಬಕಲಾದ ಹೂವು ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ವರ್ತಮಾನ ಪ್ರಶಸ್ತಿ ಕೂಡ ಇವರು ಅದನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಅತ್ಯುತ್ತಮ ಶಿಕ್ಷಕರು ಅಂತ ಹೇಳಿ ಕೂಡ ಇವರಿಗೆ ಸಾಧನೆಯನ್ನು ಮಾಡಿರುವಂತಹ ಈ ಅದ್ಭುತ ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಂದಿದೆ. ಹೀಗೆ ಎಷ್ಟೋ ಮಂದಿ ಶಿಕ್ಷಕರಾದವರು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡು ತಮ್ಮನ್ನು ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖರಾದವರು ಎಸ್ಆರ್ ಇಕ್ಕುಂಡಿಯವರು. ಮತ್ತೆರಡು ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಮೈಸೂರು ಅನಂತಸ್ವಾಮಿ ಹಾಗೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಎರಡು ಅದ್ಭುತ ಭಾವಗೀತೆಗಳು ಅಂತಲೇ ಹೇಳ್ಬೋದು. ಕೇಳ್ತಾರೆ ತಪ್ಪದೆ ಟ್ಯೂನ್ ಮಾಡಿ ಕೇಳೋದಕ್ಕೆ ಭಾವಗೀತೆಗಳನ್ನು ಅಂತ ಹೇಳ್ತಾ, ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.
2: ಒಮ್ಮೆನಕ್ಕು

ಇಷ್ಟು ಚಂದದ ಭಾವಗೀತೆಗಳು ಅಲ್ವಾ, ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ಕೆಲವರಿಗೆ ಭಾವಗೀತೆಗಳು ತುಂಬಾನೇ ಸುಭದ್ರವಾಗಿದೆ ಅಂತ ಅನ್ಸುತ್ತೆ, ಕೆಲವರಿಗೆ ಭಾವನೆಗಳನ್ನ ಕೆದಕ್ತ ಹಾಗೆ ಇರೋ ತರ ಅನ್ಸುತ್ತೆ. ಅದು ಅವರವರ ಭಾವಕ್ಕೆ ಅವರವರ ಬಗುತಿಗೆ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಭಾವಸ್ಪಂದನ ಕಾರ್ಯಕ್ರಮ. ಮಾಹಿತಿಗಳು ಹಾಗೆ ಭಾವಗೀತೆಗಳು ಎರಡೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮಗೆ ತಿಳ್ತಿರೋ ಹಾಗೆ ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸದಾ ಟ್ಯೂನಿನಾಗಿರಿ ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲನ ಅಂತ ಹೇಳ್ತಾ ಮತ್ತೊಂದು ಸುಗತಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹೇಳ್ತಾರೆ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲವು.

0: ಸಮಯ 7:59:55 ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಪ್ರಭಾತ್ ಕೆ ಸಾಥ್ ಮೈ ಫರ್ಹತ್ನಾಜ್. सरकार ने सब्सिडी वाली रसोई गैस की बुकिंग के लिए 1 अक्टूबर से आधार से जुड़ा बायोमेट्रिक प्रमाणन जरूरी किया. 100 सप्ताह के नशा मुक्त युवा अभियान के अंतर्गत आज देश भर

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 8:31:39. ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಕೇಳುಗರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಈ ಸಂಡೆಯ ಸ್ವೀಟ್ ಟೈಮ್ನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಆರ್ಜಿ ಪ್ರಿಯಾಂಕ. ಏನು ಈ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಡಿ ಸ್ಪೆಷಲ್ ಆಗಿರ್ಬೋದು, ಮಾಹಿತಿಗಳಾಗಿರ್ಬೋದು, ಸುದ್ದಿಗಳಾಗಿರ್ಬೋದು, ಎಲ್ಲವೂ ಇರುತ್ತೆ. ಜೊತೆಗೆ ಹೊಚ್ಚ ಹೊಸ ಹಾಡುಗಳು ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ತಪ್ಪದೇ ಜೀವ ಮಾಡಿ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಮನ ಬೆಲ್ಲು ಲವ್ ಮೋಕ್ಟೇಲ್ 3 ಈ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಅರುಣ್ ಕುಮಾರ್ ಅವರು, ಹಾಗೆ ಸಂಗೀತ ಸಂಯೋಜನೆ ನಕುಲ್ ಅಭಯಂಕರ್. ಮುದ್ದುಮಗಳು ಮುದ್ದುಮಗಳ ಹಾಡನ್ನು ಕೇಳ್ತಾರೆ ಅಂತ ಹೇಳ್ತಾ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನವೆಲ್ಲೋ.

ಸಮಯಾಗಿದೆ 8:36:09. ನ್ಯೂ ಟ್ಯೂನ್ ಮಾಡಿದರೆ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕವನಬಿಲ್ಲು. ಇನ್ನು ಆಗಲೇ ಹೇಳಿದಾಗೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಶೇಷತೆ ಹಾಗೆ ಸುದ್ದಿ ಮಾಹಿತಿಗಳು ಎಲ್ಲವೂ ಇರುತ್ತೆ ಅಂತ ಹೇಳಿದೆ. ಇವತ್ತಿನ ದಿನ ವಿಶೇಷತೆ ಅಂದರೆ ಡೇ ಸ್ಪೆಷಲ್ ಏನು ಅಂತ ಹೇಳೋದಾದರೆ, ಇವತ್ತು ವರ್ಲ್ಡ್ ಕ್ಲೀನಪ್ ಡೇ ಅಂತ ಆಚರಿಸ್ತಾರಂತೆ. ವರ್ಲ್ಡ್ ಕ್ಲೀನಪ್ ಡೇ, ಸ್ವಚ್ಛತೆ. ಸ್ವಚ್ಛತೆ ಅನ್ನೋದು ಎಲ್ಲರಿಗೂ ಕೂಡ ಮುಖ್ಯ. ಎಲ್ಲ ಜಾಗದಲ್ಲೂ ಸ್ವಚ್ಛತೆ ಇರಲೇಬೇಕು. ಮೊದಲು ನಾವು ನಮ್ಮ ಮನೆ ಹಾಗೆ ನಮ್ಮ ಸುತ್ತಮುತ್ತಲಿನ ಜಾಗವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಎಲ್ಲವೂ ಕೂಡ ಸ್ವಚ್ಛವಾಗಿರುತ್ತೆ ಅಂತ ಹೇಳ್ತಾ, ನೀವು ಕೂಡ ಅದರಲ್ಲೂ ಇವತ್ತು ಸಂಡೇ ಅಲ್ವೇನ್ರಿ, ಎಲ್ಲರ ಮನೆಯಲ್ಲೂ ವಾರವಿಡೀ ಕೆಲಸ ಮಾಡಿ ವಾರ ಕೊನೆಗೆ ನಾವು ಮನೆಯನ್ನು ಕೆಲಸ ಅಂದರೆ ಕ್ಲೀನಿಂಗ್ ಕೆಲಸವನ್ನು ಇಟ್ಕೊಂಡಿರ್ತೀವಿ ಸಹಜವಾಗಿ. ಯಾಕಂದರೆ ಇಬ್ಬರೂ ಕೂಡ ವರ್ಕಿಂಗ್ ಇರ್ತಾರೆ, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಗಂಡ ಹೆಂಡತಿ, ಹೀಗೆ ಮಕ್ಕಳುಗಳು ಸ್ಕೂಲ್ಗೆ, ಹೀಗೆ ಪ್ರತಿದಿನ ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಸಂಡೇ ಎಲ್ಲ ಕಡೆ ಒಂದು ಸತಿ ಕ್ಲೀನಿಂಗ್ ಮಾಡೋಣ ಅಂತ ಎಲ್ಲರೂ ಏನು ಪ್ಲ್ಯಾನ್ ಮಾಡಿಕೊಂಡೇ ಇರ್ತಾರೆ. ನೀವು ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡಿದ್ದೀರಾ? ಏನು ಕತೆ ಎಲ್ಲ ನಮ್ಮೊಂದಿಗೆ ಹಂಚ್ಕೋಬೋದು. ನಮ್ಮ ನಂಬರ್ ತಿಳಿದೇ ಇದೆಯಲ್ಲ, 9408091013 9480901013. ನೀವೇನು ಮಾಡ್ತಿದ್ರಿ ಖಂಡಿತ ನನಗೆ ತಿಳಿಸಿ, ನಾನು ಕೂಡ ತುಂಬ ಕುತೂಹಲವಾಗಿದ್ದೀನಿ ನೀವೇನು ಮಾಡ್ತಿದ್ದೀನಿ ಅಂತ ಕೇಳೋದಕ್ಕೆ ಅಂತ ಹೇಳ್ತಾ. ಹಾಗೆ ಜೊತೆ ಜೊತೆಗೆ ನಿಮ್ಮ ಮನೋರಂಜನೆಗೆ ಹಾಡುಗಳದ್ದು ಪ್ರಸಾರ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾ, ಬಹಿರಾಜದಿಂದ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ರಿತೀಶ್ ಜೀರಾವ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಪ್ರಮೋದ್ ಮರವಂತಿಯವರು, ಹಾಗೆ ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್.

0: ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 8:45. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಂ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ

0: ಪೂರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 8:48:22 ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಸುದ್ದಿಗಳನ್ನು ನೋಡೋದಾದರೆ, ಆಧಾರ್ ದೃಢೀಕರಣ ಮಾಡಿಸಿದರೆ ಎಲ್ ಪಿ ಜಿ ಸಬ್ಸಿಡಿ ಕಟ್ ಆಗುತ್ತೆ, ಸೊ ಬೇಗ ಬೇಗ ಮಾಡಿಸಿ ಅಂತ ಹೇಳ್ತಾ, ಇನ್ನು ಮುಂದೆ ನೋಡೋದಾದರೆ 26ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಶೇಷ ಪ್ರದರ್ಶನ, ಮುಖ್ಯಮಂತ್ರಿ ಒಂಬೈನರ ಮೈಲುಗಲ್ಲು. ಏನಿದು ಅಂತ ನೀವು ನನ್ನ ಕೇಳೋದಾದ್ರಿ, ಏನಿದು ಅಂತ ಹೇಳೋದಾದ್ರೆ, ಮುಖ್ಯಮಂತ್ರಿ ಚಂದ್ರುವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮುಖ್ಯಮಂತ್ರಿ ನಾಟಕದಿಂದನೇ ಪ್ರಸಿದ್ಧರಾದಂತಹ ದೊಡ್ಡ ಕಲಾವಿದರು ಇವರು, ಮುಖ್ಯಮಂತ್ರಿ ಚಂದ್ರುವರು. ಇವರ ನಾಟಕ ಪ್ರದರ್ಶನ 900ನೇ ವಿಶೇಷ ಪ್ರದರ್ಶನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆಯಂತೆ. ಇಂತಹ ಅದ್ಭುತ ಕಲಾವಿದರು ಅಲ್ವಾ ಇವರು, 900 ವಿಶೇಷ ಪ್ರದರ್ಶನಗಳನ್ನು ನೀಡೋದು ಅಂದರೆ ಏನು ಸುಲಭದ ಮಾತೇ ಅಲ್ಲ, ಇದೊಂತಹ ಮಹಾನ್ ಸಾಧನೆ ಅಂತ ಹೇಳ್ಬೋದು. ಈ ಸಾಧನೆಗಳನ್ನು ಗೌರವಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇನ್ನು ಮಾತಾಡೋಣ, ಹಾಗೆ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಂಬರ್ಗೆ ತಿಳಿಸಿ ಅಂತ ಹೇಳ್ತಾ, 9408091013 ಹಾಗೆ ನಿಮ್ಮ ಮನೋರಂಜನೆಗೆ ಸದಾ ಸಮುದ್ರ ಗೀತೆಗಳು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ, ಸತ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ ಏಳು ಮಲೆ ಛತ್ರದಿಂದ. ಸಾಹಿತ್ಯವನ್ನು ನೀಡಿದ್ದಾರೆ ನಾಗಾರ್ಜುನ್ ಶರ್ಮಾ ಅವರು, ಹಾಗೆ ಸಂಗೀತ ಸಂಯೋಜನೆ ಇಮಾನ್ ಟಿ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 8:54:44 ಇನ್ನೂ ಕೆಲವೊಂದು ಸಂದೇಶಗಳು ನನ್ನನ್ನು ಬಂದು ತಲುಪಿದೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಕಿಶನ್ ರೋಷನ್ ಚೌಬಾರಾಣಿಯವರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಶಿವಪ್ರಸಾದ್ ಅವರು ಬಳ್ಳಾರಿಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಇವತ್ತು ನನ್ನ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ ಏನಾಗುತ್ತೋ ಅಂತ ಹೇಳಿದ್ದಾರೆ. ಇನ್ನೂ ಅವರು ಪೂರ್ತಿಯಾಗಿ ಡಿಸೈಡ್ ಆಗಿಲ್ಲ, ಖಂಡಿತ ಕ್ಲೀನ್ ಮಾಡಿ ಅಂತ ಹೇಳ್ತಾ ಸ್ವಚ್ಛತೆಯೇ ನಮ್ಮ ಮೊದಲ ಆದ್ಯತೆ ಆಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ಹಾಡುಗಳು ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸದಾ ಟ್ಯೂನ್ ಇನ್ ಮಾಡಿರಿ ಸೊಗಸಾದ ಗೀತೆಗಳಿಗಾಗಿ, ಮನೋರಂಜನೆಗಾಗಿ. ನಿಮ್ಮ ಕನ್ನಡ ಕಾಮನ ಬೆಲ್ಲನ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಿದ್ಧಾರ್ಥ್ ಬಣ್ಣವರ ಧ್ವನಿಯಲ್ಲಿ ಸೂ ಫ್ರಮ್ ಸೂ ಚತದಿಂದ ಟ್ಯೂನ್ ಮಾಡ್ತಾರೆ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬೆಲ್ಲೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಮಯ ಇದು. ಟೈಮ್ ಆಗಿದೆ 9:36. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಇನ್ನು 9 ಗಂಟೆ ಆಯಿತು ಅಂದರೆ ನಿಮಗೆ ಗೊತ್ತೇ ಇದೆ, ಸಖತ್ ಸಾಂಗ್ಸು ಪ್ರೋಗ್ರಾಮ್ ಶೋ ಶುರು ಮಾಡೋ ಸಮಯ. ಈ ಸ್ವೀಟ್ ಸಂಡೆಯಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋದಕ್ಕೆ ನಿಮ್ಮ ಮೊಬೈಲ್ ತೆಗೆದು ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ ಖಂಡಿತ ಪ್ಲೇ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾ, ನಮ್ಮ ನಂಬರ್ 9484800103 9480901013. ತಡ ಯಾಕೆ, ನಿಮ್ಮ ಸಂದೇಶಗಳು ನನ್ನನ್ನು ಬಂದು ತಲುಪಲಿ. ನಿಮ್ಮ ನೆಚ್ಚಿನ ಗೀತೆ, ನಿಮ್ಮ ಹೆಸರು, ನಿಮ್ಮ ಊರಿನೊಂದಿಗೆ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ನಿಮ್ಮದೇ ಗೀತೆ ಪ್ರಸಾರ ಆಗ್ತಾ ಇದೆ ರಥಸಪ್ತಮಿ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:12:16 ಸಾಕಷ್ಟು ಸಂದೇಶಗಳು ಬಂದಿದೆ ನಮಗೆ ಈ ಹಣನ ಪ್ರಸಾರ ಮಾಡಿ ಮೇಡಮ್ ಅಂತ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದಿರಿ ಅಂತ ನೋಡೋದಾದರೆ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ FM ರೈನ್ಬೋ ಅಂತ ಹೇಳಿ ಅರುಣಾ ಮೈತ್ರಿಯವರು ಜೆ ಸಿ ನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಹಾಗೆ ಪ್ರೀತಿಯ ಶುಭೋದಯಗಳು ಮೇಡಮ್ ಅಂತ ಹೇಳಿ ಸುಧಾ ಬೂದಿಹಾಳ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ತೀರ್ಥೇಶ್ ಚನ್ನಪಟ್ಟಣ ಅವರ ಸಂದೇಶ ಕೂಡ ಬಂದು ತಲುಪಿದೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಶಿವಪ್ರಸಾದ್ ಅವರು ಕೂಡ ಬಳ್ಳಾರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಚ್ ಬಿ ಜಯರಾಮ್, ಪ್ರಶಾಂತಿ ಜಯರಾಮ್ ಇವರು ಕೂಡ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳಿದ್ದಾರೆ. ಹಾಗೆ ಮಂಜು, ಶ್ರುತಿ, ಕೃತಿ ಇವರು ಕೂಡ ಬಸವನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ನಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ, ನಮಗೆ ತುಂಬ ಇಷ್ಟ ಈ ಗೀತೆ ಅಂತ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿರೋರು ವೆಂಕಟೇಶ್, ಲಕ್ಷ್ಮಿ, ಗಗನ್, ಶುಷ್ಮಿತ, ಸುಪ್ರಿಯ, ಪವನ್, ರಾಹುಲ್, ಲಿಖಿತ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ಹಾಗೆ ವಿಶ್ವ ಸ್ವಚ್ಛತಾ ದಿನದ ಪ್ರಯುಕ್ತ ನಮಗೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಸತೀಶ್ ಅವರು ಉಡುಪಿಯಿಂದ, ಮತ್ತೊಬ್ಬರು ಎಸ್ ಜಿ ಬಸವರಾಜ್, ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ, ಹಾಗೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನಂತಕುಮಾರ್ ಅವರು ಗುಬ್ಬೆಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಸಿಂಧನೂರು ಸುರೇಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಲಾವಣ್ಯ ನರಸಿಂಹಾರೆಡ್ಡಿ ಅವರು ರಾಯಚೂರಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಬೆಳಗಿನ ಶುಭೋದಯಗಳು ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಶಿವಮೊಗ್ಗ ಜಿಲ್ಲೆಯಿಂದ ಮೂಡಲಬೆಟ್ಟಲುಪುರದ ಶ್ರೀಧರ್, ಪದ್ಮ, ಪದ್ಮಗಟ್ಟಿ, ಅನಂತಕುಮಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶ ಕೂಡ ಬಂದು ತಲುಪಿದೆ, ಕಿಶನ್ ರೋಷನ್ ಚೌಬಾರಣಿ ಅವರು, ಇವರು ಕೂಡ ಮಂಡ್ಯದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಪ್ರಸಾರ ಮಾಡೋಣ. ಹಾಗಾಗಿ ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡುವಿರಾ ಅಂತ ಕೇಳ್ತಾ ಇದ್ದಾರೆ ಯಾರಿವರು, ಪ್ರತಿಮಾ ಸಾನ್ವಿ ಅವರು ಹೊಸನಗರದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಾಂಗ್ಲಿ ಜಿಲ್ಲೆಯಿಂದ ಅಲ್ತಾಫ್ ಹುಸುರೆ, ಸೈಫುಲ್ಲಾ ಸಹಬಾದ್, ಹಾಗೆ ಕಿರತ್ ಹುಸುರೆ, ರೆಹಮಾನ್ ಶೇಖ್ ಇವರು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನನಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ನಿಮಗಾಗಿನೇ ಎಲ್ಲ ಗೀತೆಗಳು ನಿಮ್ಮ ಮನೋರಂಜನೆಗಾಗಿ, ನಿಮ್ಮ ಖುಷಿಗಾಗಿ ಗೀತೆಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ, ಇವರ್ ಗ್ರೀನ್ ಹಿಟ್ ಅಂತಲೇ ಹೇಳ್ಬೋದು, ಅಮೆರಿಕ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ. ಹಾಗೆ ಈ ಸಂಗೀತವನ್ನು ನೀಡಿದ್ದಾರೆ ಮನುಮೂರ್ತಿ ಅವರು, ಸಾಹಿತ್ಯ ಇದೆ ವೆಂಕಟೇಶ್ ಮೂರ್ತಿ ಅವರು, HS ವೆಂಕಟೇಶ್ ಮೂರ್ತಿ ಅವರದು. ಕೇಳ್ತಾ ಇದ್ರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನವೆಲ್ಲವೂ.

ಸಮಯ ಆಗಿದೆ 9:54. ನೀವು ಟ್ಯೂನ್ ಮಾಡಿದರೆ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು ಸಖತ್ ಸಾಂಗ್ಸ್ನಲ್ಲಿ ನಾವಿದ್ದೇವೆ. ಇಂದು ಸಂಡೆ, ಆರಾಮಾಗಿ ಹಾಡುಗಳನ್ನು ಕೇಳ್ತಾ ಸವಿಯಾದ ತಿಂಡಿಯನ್ನು ತಿಂತಾ ನಮಗಾಗಿ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ನಿಮಗಾಗಿ, ನಿಮ್ಮ ಮನೋರಂಜನೆಗಾಗಿ ಸದಾ ಹೊಸ ಹೊಸ ಹಾಡುಗಳು, ಸೊಗಸಾದ ಗೀತೆಗಳು ಪ್ರಸಾರ ಆಗ್ತಾನೆ ಇರುತ್ತೆ. ಈ ಸಂಡೆಯ ಸಮಯದಲ್ಲಿ ನನ್ನದೊಂದು ಪುಟ್ಟ ಪ್ರಶ್ನೆ ಇದೆ, ಏನು ಅಂತ ನೀವು ನನ್ನ ಕೇಳೋದಾದರೆ, ಎಲ್ಲರ ಜೀವನದಲ್ಲಿ ನಗು ಅಳು ಎರಡೂ ಕೂಡ ಸಹಜ. ಆದರೆ ಕೆಲವೊಂದು ಸಮಯ ಎಷ್ಟು ಖುಷಿಯಾಗಿರುತ್ತೆ ಅಂತ ಅಂದರೆ ಅದನ್ನು ನಮಗೆ ವ್ಯಕ್ತಪಡಿಸೋದಕ್ಕೆ ಆಗಲ್ಲ. ಹೇಗೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಇರೋ ಖುಷಿ ಆನಂದ ಬಾಷ್ಪ ಆಗಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಆ ಸಮಯನ ಇಂದು ಕೂಡ ನಮಗೆ ಮರೆಯೋದಕ್ಕೆ ಆಗೋದಿಲ್ಲ. ಅಂತಹ ಸಮಯವನ್ನು ಇಂದು ಈ ಸಂಡೆ ಹೊತ್ತಿನಲ್ಲಿ ಮತ್ತೆ ನೆನೆಸ್ಕೊಳ್ಳೋದಾದರೆ ನಮ್ಮೊಂದಿಗೆ ಹಂಚ್ಕೊಳ್ಳಿ. ಖಂಡಿತ ಕೇಳೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ನಿಮಗಾಗಿ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಕೇಳ್ತಾ ರೀ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಜೋಗಿ ಜೊತೆ ಗೀತೆ ಪ್ರಸಾರ ಆಗ್ತದೆ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಲಿ.

ಸಮಯ 9:45:30 ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಸಾಕಷ್ಟು ಸಂದೇಶಗಳು ನನ್ನನ್ನು ಬಂದು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋದಾದರೆ ಈ ಯಾವುದಿದು ದಿನ ಅಂತ ಹೇಳ್ತಾ ಇದ್ದಾರೆ. ಅಗಲವಾಡಿಯ ಶ್ರೀಶೈ, ನನ್ನ ತಂಗಿಯನ್ನು ಚಿನ್ನದಂತಹ ಹುಡುಗನಿಗೆ ಮದುವೆ ಮಾಡಿಕೊಟ್ಟಂತಹ ದಿನ ಅದು ಜನವರಿ 31. ಆ ದಿನ ನನಗೆ ತುಂಬಾ ಖುಷಿಯಾಗಿತ್ತು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಮದುವೆಯನ್ನು ಬಂದಾನೆ ಹಾಗೆ ಹಾಗೆ ಅಕ್ಕ ತಂಗಿಯರ ಸಂಬಂಧ ಅಂದ್ರೇ ಹಾಗೆ ಏನು ಮನಸ್ಸು ತುಂಬಿ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ. ನಮಸ್ತೆ ಕನ್ನಡ ಕಾಮನಬೆಲ್ಲಿಗೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅನಿತಾ ಅನಂತರಾಜು ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು, ಸಾಕಷ್ಟು ಸಂದೇಶಗಳು ಬಂದಿದೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ತುಮಕೂರಿನಿಂದ ಇವರು ಶಶಿಕಲಾ, ಹರ್ಷಿತಾ, ಹೇಮಶ್ರೀ ಇವರು ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ತಿರುಪತಿಯಿಂದ ಶ್ಯಾಮಲಾ, ಪ್ರಕಾಶ್, ಅಶ್ವಿನಿ, ಆನಂದ್, ಮನ್ವೇತ್, ರಮೇಶ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರೇಣುಕಾ ನರಸಿಂಹ ಅವರು ಕೂಡ ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ, ನನಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯ ಅಂತ ಹೇಳಿ ತಮ್ಮ ಗೀತೆಯನ್ನು ಕೇಳಿರೋರು ವಿಜಯ್ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಯ್ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಲೀಲಾ ಅನಿಗೇರಿಯವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಬರಲಿ ಅಂತ ಹೇಳಿ ಯೋಗೇಶ್ MC ಅವರು ಕೂಡ

ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅವರೇ ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಶ್ವೇತಾ ಉದಯ್ ಇವರು ಕೂಡ ನಮಗೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಟ್ಕರ್ಜೆಯಿಂದ ಧರ್ಮಣ್ಣ ದನಿಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಕನ್ನಡ ಗಾಮನ ಬೆಳಗ್ಗೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಮತ್ತೊಬ್ಬರು ಯಾರಿವರು, ಕ್ಯಾದ್ರಿ ವೀರೇಶ್ ಅವರು ತೆಲಂಗಾಣದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನಿ ಸಾಂಗ್ ಪ್ಲೀಸ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿರೋರು ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಮ ಸಂದೇಶ ಬಂದು ನಮ್ಮನ್ನು ತಲುಪಿದೆ, ನಿಮಗಾಗಿ ಗೀತೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ, ಮತ್ತೊಬ್ಬರು ಎಫ್ ಎಂ ರೈನ್ಬೋ ಬಳಕಕ್ಕೆ ಶುಭೋದಯ ಅಂತ ಹೇಳ್ತಾ, ನನ್ನ ಸಂತೋಷದ ಕ್ಷಣ ಅಂತ ಅಂದರೆ ನನ್ನ ಮಗಳು ಜನಿಸಿದ್ದು ಅದು ಒಂದು ಅವಿಸ್ಮರಣೀಯವಾದ ದಿನ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರು ಸತೀಶ್ ಗೌಡರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅರಕಲ್ಗೋಡಿನಿಂದ. ಹೌದು, ತಂದೆ ಮಗಳ ಬಂಧನೆ ಹಾಗೆ ಅಲ್ವಾ, ಮುದ್ದು ಮಗಳೇ ಅಂತ ಹಾಡು ಇದೆಯಲ್ಲ, ಎಷ್ಟು ಕೇಳಿದ್ರು ಮತ್ತೆ ಕೇಳಬೇಕು ಅನ್ಸೋಷ್ಟು ಮುದ್ದನಂತ ಹಾಡು ಅದು. ಹಾಗೆ ತಂದೆ ಮಗಳ ಬಾಂಧವ್ಯನು ಕೂಡ ಅಷ್ಟೇ, ಎಷ್ಟು ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅಂತ. ಅಂತಹ ಮಗಳು ಹುಟ್ಟಿದ್ದು ನನಗೆ ತುಂಬಾ ಖುಷಿ ಕೊಟ್ಟಂತಹ ದಿನ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಅವರು. ಖಂಡಿತ ಹೌದು, ಅದರಲ್ಲೂ ಮುದ್ದಾದ ಮಗಳು ಜನಿಸಿದ್ದು ಅಂದರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ಖಂಡಿತ ಅದರಲ್ಲೂ ಅದು ಮರೆಯಲಾಗದ ಕ್ಷಣ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ಹೇಳ್ತಾ, ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಮಹಲಿಂಗಪುರದಿಂದ ಐನುದ್ದೀನ್ ಬನಹಟ್ಟಿ, ಮುಮ್ತಾಜ್ ಬನಹಟ್ಟಿ, ರಿಯಾಜ್, ರುಬೀನಾ, ಶುಬೀರ, ಸೋಫಿಯಾ, ಜುನೈದ್, ಅಂಜುಮ, ಹುಮೈರ, ಮರಿಯಾ, ರಫಾತ್ ಇವರು ಕೂಡ ಸಂದೇಶವನ್ನು ಕಳಿಸಿ ತಮಗಾಗಿ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಿಡಿ ಹಾಗೆ ಮಧುಮತಿ ಕರ್ಮಿಡಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಹಾಡು ಬರಲಿಲ್ವಲ್ಲ ಅಂತ ಹೇಳಿ ಆನಂದಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಶೃಂಗಾರ ಕಾವ್ಯ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಷಣ್ಮುಖ ಅವರು ಹಳೆ ಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗೇಂದ್ರ ತಾವರೆಕೆರೆ ಅವರು ಇವರು ಕುಣಿಗಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹ್ಯಾಪಿ ಸಂಡೇ, ಎಲ್ಲ ಗೀತೆಗಳು ತುಂಬ ಇಷ್ಟ ಆಯಿತು ನಮಗೆ ಅಂತ ಹೇಳಿ ವೆಂಕಟೇಶ್ ಅವರು ತುಂಬಿನಕೆರೆ ಮಂಡ್ಯ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಯಿತು ನಮಗೆ ನಿಮ್ಮ ಮಾತು ಕೇಳಿ ಅಂತ ಹೇಳ್ತಾ, ಹಾಗೆ ಅನುಪಮ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಬಡವಣೆಯಿಂದ ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿ ಮೆಸೇಜನ್ನು ಮಾಡಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ, ನಮ್ಮೆಲ್ಲರ ಗೀತೆಗಳು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಒಂದು ಸಮಯ ಅಂತಲೇ ಹೇಳ್ಬೋದು. ಕಣ್ಣೀರಲ್ಲಿ ಕಣ್ಣಲ್ಲಿ ನೀರಿತ್ತು ಆದರೆ ಅದು ಖುಷಿಯ ಸಮಯ, ಯಾವುದೇ ಆ ಸಮಯ ನಮಗಾಗಿ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಿಮಗಾಗಿ ಗೀತೆ ಬರ್ತಾ ಇದೆ. ನಿಮ್ಮ ನೆಚ್ಚಿನ ಗೀತೆ ಶೃಂಗಾರ ಕವ್ಯ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ ಹಾಗೆ ಚಿತ್ರ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸಮಯ 9:55 ಸಂದೇಶಗಳು ಬಂದು ನನ್ನನ್ನು ತಲುಪಿದೆ. ಎನ್ ಜಿ ಬಸವರಾಜ ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಮ್ಮ ಸಂತಸದ ಕ್ಷಣ ಅಂತ ಹೇಳಿದ್ರೆ 2016 ನಮ್ಮ ಮನೆಯ ಗೃಹ ಪ್ರವೇಶದ ಕ್ಷಣಗಳು ನನಗೆ ಬಹಳನೇ ಖುಷಿ ಕೊಟ್ಟಂತಹ ಸಮಯ. ಯಾಕಂದರೆ ಇರೋದಕ್ಕೆ ಒಂದು ಸೂರು ಅಂತ ಮಾಡಿಕೊಂಡಿದ್ದು ಬಹಳನೇ ಖುಷಿಯಾಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ನಮ್ಮ ಮನೆ, ನಮ್ಮ ಮಡದಿ, ನಮ್ಮ ಮಕ್ಕಳು ಎಲ್ಲವೂ ಖುಷಿಕರವಾದಂತಹ ಕ್ಷಣ, ಏನಂತೀರಾ? ನಿಜಾನೇ ಅಲ್ವೇನ್ರಿ? ಎಲ್ಲರಿಗೂ ಇರೋದಕ್ಕೆ ಒಂದು ಮನೆ, ಹಾಗೆ ಮಕ್ಕಳು, ಮಡದಿ ಎಲ್ಲವೂ ಇದ್ರೆ ಜೀವನ ನೆಮ್ಮದಿ ಅಂತ ಭಾವಿಸ್ತಾರೆ. ಇವರು ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಮತ್ತೊಬ್ಬರು ವಸುಂಧರ ಅವರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯಗಳು ಮೇಡಮ್. ಹಾಗೆ ನಿಮ್ಮ ಮಾತನ್ನು ಕೇಳ್ತಾ ಇದ್ದೀವಿ, ಪ್ರಸಾರ ಮಾಡೋ ಗೀತೆಗಳನ್ನೆಲ್ಲನೂ ಕೇಳ್ತಾ ಇದ್ದೀವಿ, ಸಂದೇಶವನ್ನು ಕಳಿಸ್ತಾ ಇದ್ದೀವಿ, ನಮಗೆ ಖುಷಿ ಇದೆ ಅಂತ ಹೇಳಿ ಸುಧಾ ಬೂದಿಹಾಳ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಮಗೂ ಕೂಡ ನಿಮ್ಮ ಸಂದೇಶವನ್ನು ಓದಿ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾಕೆ ಹೇಳಿ, ಟೈಮ್ ಎಷ್ಟು ಆಗಿದೆ ಅಂದರೆ 9:55 ಆಗಿದೆ. ಅಂದರೆ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು. ಖಂಡಿತ ಗೊತ್ತು, ಬೇಜಾರಿದೆ ನಿಮಗೆಲ್ಲ, ಯಾಕಂದರೆ ಕೆಲವೊಬ್ಬರು ಹಾಡುಗಳು ಪ್ರಸಾರ ಆಗಿರೋದಿಲ್ಲ. ಒಂದು ಗಂಟೆಯ ಕಾಲಾವಧಿಯಲ್ಲಿ ಎಷ್ಟೆಲ್ಲ ಹಾಡುಗಳನ್ನು ಪ್ಲೇ ಮಾಡೋದಕ್ಕೆ ಸಾಧ್ಯ ಆಯಿತು ಅದನ್ನೆಲ್ಲ ಪ್ಲೇ ಮಾಡಿದ್ದೀನಿ. ಕೆಲವೊಬ್ಬರು ಹಾಡು ಪ್ರಸಾರ ಆಗಿಲ್ಲ ಅಂತ ಬೇಜಾರಿದೆ, ಖಂಡಿತ ಬೇಜಾರಾಗಬೇಡಿ. ನಾಳೆ ಕೂಡ ನೀವು ಸಂದೇಶಗಳನ್ನು ಕಳಿಸಿ ಖಂಡಿತ ಪ್ರಸಾರ ಮಾಡೋಣ ಅಂತ ಹೇಳ್ತಾ ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮ ಸಿನಿಸಿಟಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಕೇಳ್ತಾರೆ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕವನವಿಲ್ಲೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ್ತು 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ 10:22 ಸಮಯ 10 ಗಂಟೆ ಆಯಿತು ಅಂತ ಅಂದರೆ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತು. ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಹೇಳ್ತಾ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಕೇಳುವಕ್ಕಾರೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಕನ್ನಡ ಚಿತ್ರರಂಗದ ಮಾತುಕತೆ ಇರುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ಕಲಾವಿದರೆ ಅದರಲ್ಲಿ ಯಾವ ಡೌಟೂ ಇಲ್ಲ, ಎಲ್ಲರಿಗೂ ತಿಳಿದಿರುವಂಥ ವಿಷಯನೇ ಅದು. ಅದರಲ್ಲೂ ಒಬ್ಬರಿಗಿಂತ ಒಬ್ಬರು ಹೆಚ್ಚು ವಿಭಿನ್ನವಾಗಿ ಕಾಣಿಸ್ಕೊಳ್ತಾರೆ. ಒಬ್ಬರು ಒಂದು ರೀತಿಯಲ್ಲಿ ವಿಶೇಷವಾಗಿದ್ದರೆ ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಅಂತಹ ಅದ್ಭುತ ಕಲಾವಿದರನ್ನು ಹೊಂದಿದಂತಹ ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ. ಆದರೆ ಇರೋ 1 ಅವರಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಮಾತಾಡಿಕೊಂಡು ಹಾಡುಗಳನ್ನು ಕೇಳಿಕೊಂಡು ಸಾಗೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ತಪ್ಪದೇ ಟ್ಯೂನ್ ಮಾಡಿ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕವನಬಿಲ್ಲು ಅಂತ ಹೇಳ್ತಾ ಸೊಗಸಾದ ಗೀತೆ ಬಂಗಾರದ ಮನುಷ್ಯ ಸತ್ಯದಿಂದ ನಿಮಗಾಗಿ ಮೂಡಿ ಬರ್ತದೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಸಾಹಿತ್ಯವನ್ನು ನೀಡಿದ್ದಾರೆ ಹುಣಸೂರು ಕೃಷ್ಣಮೂರ್ತಿಯವರು, ಹಾಗೆ ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಸಮಯ 10:23 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು ಸಿನಿಜಿಟಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅದ್ಭುತ ಕಲಾವಿದರ ಕುರಿತು ಮಾತಾಡ್ತಾ ಸಾಕ್ತಾ ಇದ್ದೀವಿ ಸಿನಿಜಿಟಿ ಕಾರ್ಯಕ್ರಮದಲ್ಲಿ. ಕನ್ನಡ ಚಿತ್ರರಂಗದ ಮಾತುಕತೆ ಅಂತ ಬಂದ್ಮೇಲೆ ನಮ್ಮೆಲ್ಲರ ತಲೆಯಲ್ಲೂ ಮೊದಲು ಬರೋ ಹೆಸರು ಅಂತ ಅಂದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಅದು ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು. ಆದರೆ ಎಲ್ಲೆಲ್ಲೂ ಚರ್ಚೆ ಆಗೋ ವಿಷಯ ಏನಂತ ಅಂತ ಹೇಳಿದ್ರೆ ಅವರಿಗೆ ಅಭಿಮಾನಿಗಳ ಮೇಲೆ ಇದ್ದ ಪ್ರೀತಿ, ವಿಶ್ವಾಸ, ಅಭಿಮಾನ. ಹಾಗೆ ಅವರ ಇನ್ನೊಂದು ದೊಡ್ಡ ಇದು ಅಂತ ಹೇಳಿದ್ರೆ, ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಅವರ ಸರಳತೆ. ಸಿಂಪಲ್ ಅಂದರೆ ಸಿಂಪಲ್ ಆಗಿರೋ ವ್ಯಕ್ತಿ. ಅಷ್ಟು ದೊಡ್ಡ ಕಲಾವಿದರಾಗಿದ್ದರೂ ಕೂಡ ಎಷ್ಟು ಸಿಂಪಲ್ ಆಗಿರ್ತಾರೆ ಈ ವ್ಯಕ್ತಿ ಅಂತ ಹೇಳುವಷ್ಟು ಆಶ್ಚರ್ಯ ಪಡುವಷ್ಟು ಸರಳತೆಯಲ್ಲಿ ತಮ್ಮ ಜೀವನವನ್ನು ನಡೆಸಿದಂಥವರು ನಮ್ಮ ಹೆಮ್ಮೆಯ ಕಲಾವಿದರಾದ ಡಾಕ್ಟರ್ ರಾಜ್ಕುಮಾರ್ ಅವರು. ಅಷ್ಟೇ ಅಲ್ಲದೆ ಇವರ ನಟನೆ ಬಗ್ಗೆ ಎಲ್ರಿಗೂ ತಿಳಿದೇ ಇದೆ. ಯಾರಿಂದನೂ ಏನೂ ಕೇಳೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತು ಇವ್ರಿಗೆ ಎಷ್ಟು ದೊಡ್ಡ ಅದ್ಭುತ ಕಲಾವಿದರು ಅಂತ. ಹಾಗೆ ಇವರ ಗಾಯನದ ಬಗ್ಗೆ ಮಾತಾಡೋದಾದರೆ ಅದು ಕೂಡ ಸಾಕ್ಷಾತ್ ಶಾರದೇನೇ ನಿಂತು ಇವರಿಂದ ಹಾಡಿಸ್ತಿದ್ದಾಳೇನೋ ಅನ್ನೋಷ್ಟು ಅದ್ಭುತವಾಗಿ ಇವರು ಹಾಡುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಜೀವನ ಚಿತ್ರದ ಚಿತ್ರದ ನಾದಮಯ ಗೀತೆ ಆಗಿರ್ಬೋದು ಅಥವಾ ಕವಿರತ್ನ ಕಾಳಿದಾಸ ಚಿತ್ರದ ಮಾಣಿಕ್ಯ ವೀಣಾ ಹಾಡಾಗಿರ್ಬೋದು, ಎಲ್ಲವನ್ನ ಕೇಳ್ತಾ ಇದ್ರೆ ಈಗಲೂ ಮೈ ಜುಮ್ ಅನ್ನಿಸುವಷ್ಟು ಅದ್ಭುತವಾಗಿ ನಮಗೆ ಕನ್ನಡ ಚಿತ್ರರಂಗಕ್ಕೆ ಹಾಡುಗಳನ್ನು ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇವರ ಯುನಿಕ್ನೆಸ್ ಅಂತ ಅಂದರೆ ಇವರ ಸರಳತೆ ಅಂತ ಹೇಳ್ಬೋದು, ಹಾಗೆ ಇವರ ಗಾಯನ ಅಂತಲೇ ಹೇಳ್ಬೋದು. ಇನ್ನು ಇವರ ನಟನೆ ಬಗ್ಗೆ ಏನು ಮಾತಾಡೋದಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದ್ಭುತವಾದಂತಹ ಕಲಾವಿದರು. ಹಾಗೆ ನಿಮಗೆ ಯಾವ ಯುನಿಕ್ನೆಸ್, ಯಾವ ಕಲಾವಿದರ ಯಾವ ಯುನಿಕ್ನೆಸ್ ಇಷ್ಟ ಆಯಿತು ಅಂತ ನಮಗೂ ಕೂಡ ತಿಳಿಸಿ. ನಮ್ಮ ನಂಬರ್ 9408001013 ಅಂತ ಹೇಳ್ತಾ ಮತ್ತೊಂದು ಗೀತೆ ರಾಜ್ಕುಮಾರ್ ಅವರ ಧ್ವನಿಯಲ್ಲೇ ಮೂಡಿ ಬರ್ತಾ ಇದೆ. ಪ್ರೇಮದ ಕಾಣಿಕೆ ಚಿತ್ರದಿಂದ ಸಾಹಿತ್ಯವನ್ನು ನೀಡಿದರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್. ಕೇಳ್ತಾರಿ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನವಿಲ್ಲವೋ.

ಸಮಯ 10:16:23 ಆಗಿದೆ. ಸಂದೇಶಗಳು ಬಂದಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿನಯ, ವಿಧೇಯತೆ, ಸರಳತೆ ಎಲ್ಲವೂ ಕೂಡ ತುಂಬಾ ಇಷ್ಟ ನನಗೆ. ನಾನು ಅವರ ಆದರ್ಶಗಳನ್ನು ಪಾಲಿಸ್ತೀನಿ, ನಾನು ಅವರ ದೊಡ್ಡ ಅಭಿಮಾನಿ ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ನಮ್ಮ ಇಡೀ ಕನ್ನಡ ಚಿತ್ರರಂಗವೇ ಅವರಿಗೆ ಒಂದು ದೊಡ್ಡ ಅಭಿಮಾನಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹಾಗೆ BTM ಬಡಾವಣೆ ಅನಿಲ್ ಗ್ರಾಮ ಪುರೋಹಿತ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ರೆ, ಕನ್ನಡ ಚಿತ್ರರಂಗದ ಹಾಸ್ಯ ಚಕ್ರವರ್ತಿ TR ನರಸಿಂಹರಾಜು ಅವರ ಜನಪದಕ್ಕೆ ನಗುವನ್ನು ನೀಡಿದ ಮಹಾನ್ ಕಲಾವಿದರು ಇವರು. ಅವರ ನಟನೆ ಆಗಿರ್ಬೋದು, ಸಮಯ ಪ್ರಜ್ಞೆ, ಸರಳ

ವ್ಯಕ್ತಿತ್ವ ಇಂದಿಗೂ ನೆನಪಿನಲ್ಲಿ ಉಳಿಯುವಂತಹ ವ್ಯಕ್ತಿ. ಪರದ ಮೇಲೆ ಬಂದರೆ ಸಾಕು ಪ್ರೇಕ್ಷಕರ ನಗುವಿನ ಲೋಕಕ್ಕೆ ಜಾರುತ್ತಿದ್ರು. ಒಂದು ಎದೆಯ ಮೇಲೆ ಕೈ, ಒಂದು ಹುಬ್ಬು ಮೇಲೆತ್ತುವುದು, ಒಂದು ಚತುರ ನಿಲುಗಡೆ, ಹಾಗೆ ಸಾಲಿನಲ್ಲಿ ಬರುವ ಹಾಸ್ಯ ಸಂಭಾಷಣೆ ಇವೆಲ್ಲವೂ ನೈಪುಣ್ಯದ ಸಾಕ್ಷಿ. ಹಾಸ್ಯ ಮಾತ್ರ ಅಲ್ಲ, ಭಾವನಾತ್ಮಕ ದೃಶ್ಯಗಳಲ್ಲಿ ಹೃದಯ ಸ್ಪರ್ಶಿಸುವ ನಟನೆ, ನೃತ್ಯದಲ್ಲಿ ಚುರುಕುತನ ಮತ್ತು ಪೋಷಕ ಪಾತ್ರಗಳಲ್ಲಿ ಪಾತ್ರಕ್ಕೆ ನ್ಯಾಯ ಒದಗಿಸುವ ಪ್ರಾಮಾಣಿಕತೆ ಹಾಗೂ ವಿಶೇಷ ಗುಣಗಳು. ಡಾಕ್ಟರ್ ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಲ್ಲಿ ನರಸಿಂಹರಾಜ್ ಅವರು ಇದ್ದಾರೆ. ಆ ದೃಶ್ಯಗಳು ಶಾಶ್ವತವಾಗಿ ಉಳಿದಿವೆ ನಮ್ಮೆಲ್ಲರ ಮನಸ್ಸಿನಲ್ಲಿ. ಇವರಿಲ್ಲದೆ ಸಿನಿಮಾನೇ ಇಲ್ಲ ಅನ್ನುವಂಥ ರೀತಿ ಇರ್ತಿತ್ತು ಒಂದು ಕಾಲದಲ್ಲಿ. ಅಂತಹ ಅದ್ಭುತವನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಅಂದರೆ ಅದು ನಮ್ಮ ನರಸಿಂಹರಾಜ್ ಅವರು. ಹಾಗೆ ಅವರ ಶ್ರಮಶೀಲತೆ ಇರ್ಬೋದು, ಸಹಕಲಾವಿದರ ಮೇಲೆ ಅವರು ತರುವ ಗೌರವ ಆಗಿರ್ಬೋದು, ಹಾಗೆ ಅವರ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ನಾಯಕರ ನಟರಾಗಿ ನಟಿಸಿ ನಮ್ಮೆಲ್ಲರನ್ನ ಏನು ಒಂದು ಹಾಸ್ಯದ ಮೂಲಕ ಜನರನ್ನು ತಲುಪಿದ್ದಾಗಿರ್ಬೋದು. ಹಾಸ್ಯದ ಮೂಲಕ ಜನನ ತಲುಪಿದ್ದಾಗಿರ್ಬೋದು. ಜುಲೈ 24ರಂದು ತಿಪ್ಟೂರಿನಲ್ಲಿ ಇವರು ಜನಿಸಿದ್ರು ಅಂತ ಹೇಳಿ ನಮಗೆ ಇನ್ಫಾರ್ಮೇಟಿವ್ ಆಗಿ ಮೆಸೇಜನ್ನು ಕಳಿಸಿದ್ದಾರೆ. ಹಾಗೆ 250ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಇವರು ಸಕ್ರಿಯವಾಗಿ ಕಾಣಿಸಿಕೊಂಡು ನಮ್ಮನ್ನೆಲ್ಲ ಮನೋರಂಜಿಸಿದ್ದಾರೆ. ಇವರೊಬ್ಬರು ಅದ್ಭುತ ಕಲಾವಿದರು ಅಂತ ಹೇಳಿ ಒಂದು ದೊಡ್ಡ ಇನ್ಫಾರ್ಮೇಟಿವ್ ಹಾಗೆ ಒಂದು ಭಾವನಾತ್ಮಕವಾದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಲೇಔಟಿಂದ. ತುಂಬಾ ಧನ್ಯವಾದಗಳು. ಹಾಗೆ ಹೀಗೆ ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ಕಲಾವಿದರನ್ನು ಹೊಂದಿದಂತಹ ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಹೇಳೋದು, ತುಂಬಾ ಕಡಿಮೆ, 1 ಅವರ್ ಸಾಲೋದೇ ಇಲ್ಲ. ದಿನ ಹೇಳ್ತಿದ್ದೀವಿ ಆದರೂ ನೋಡಿ ಮುಗಿತಾನೇ ಇಲ್ಲ. ಅಷ್ಟು ಅದ್ಭುತವಾದ ಕಲಾವಿದರನ್ನು ಹೊಂದಿರುವಂತಹ ಚಿತ್ರರಂಗ ಇದು. ಈ ತರಹ ಸಾಲಿನಲ್ಲಿ ಮತ್ತೊಬ್ಬರು ನಮಗೆ ನೆನಪಾಗೋದು ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವ್ರ ಬಗ್ಗೆ ಏನು ಹೇಳೋದು, ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿರ್ತಿತ್ತು. ಕೂಡು ಕುಟುಂಬದ ಬಗ್ಗೆ ನಮಗೆಲ್ಲ ಒಂದು ಅದ್ಭುತವಾದ ಭಾವನೆಯನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಅಣ್ಣ ತಮ್ಮಂದ್ರಾಗಿರ್ಬೋದು, ಅಕ್ಕ ತಂಗಿರ್ಬಾಗಿರ್ಬೋದು, ಎಲ್ಲರೂ ಒಟ್ಟುಗೋಗಿ ಒಟ್ಟುಗೂಡಿ ಒಟ್ಟು ಸಂಸಾರದೊಂದಿಗೆ ಎಷ್ಟು ಅನ್ಯೋನ್ಯವಾಗಿ ಬದುಕಬಹುದು ಅನ್ನೋದನ್ನು ಸಿನಿಮಾದ ಮೂಲಕ ತೋರಿಸಿಕೊಟ್ಟಂತಹ ನಟ ಇವರು. ಇವ್ರ ಬಗ್ಗೆ ಏನು ಹೇಳೋದು, ಇವರ ಸರಳತೆ, ಇವರ ಯುನೀಕ್ನೆಸ್, ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಎಲ್ಲವೂ ಅದ್ಭುತ ಅಂತ ಹೇಳ್ಬೋದು. ಇಂಥದೇ ಸಾಲಿನಲ್ಲಿ ಮತ್ತೊಬ್ಬ ವ್ಯಕ್ತಿ, ಮತ್ತೊಬ್ಬರು ಕಲಾವಿದರು ಅಂತ ಹೇಳಿದ್ರೆ ಅದು ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು. ನಮ್ಮೆಲ್ಲರನ್ನ ಹಾಸ್ಯದ ಮೂಲಕ ರಂಜಿಸಿ ನವರಸಗಳನ್ನ ತೆರೆಯ ಮೇಲೆ ಅಚ್ಚುಕಟ್ಟಾಗಿ ತೋರಿಸಿ ಎಲ್ಲರನ್ನ ಹಾಸ್ಯಮಯವಾಗಿ ಮಾಡ್ತಾ ಇದ್ದಂತಹ ಅದ್ಭುತ ಕಲಾವಿದರು ಅಂದರೆ ಅದು ಜಗ್ಗೇಶ್ ಅವರು. ನವರಸ ನಾಯಕ ಅಂತ ಹೇಳೋದು ಅಂದರೆ ಸುಮ್ಮನೆನಾ ಅಂತಹ ಸಾಮಾನ್ಯವಾದ ಮಾತಲ್ಲ. ಯಾಕಂದರೆ ನವರಸಗಳನ್ನು ಕೂಡ ತೆರೆ ಮೇಲೆ ತೋರಿಸ್ಬೇಕು ಅಂದರೆ ಅದು ಹಾಸ್ಯ ಆಗಿರ್ಬೋದು, ಕೋಪ ಆಗಿರ್ಬೋದು, ಬೀಭತ್ಸ, ಭಯಂಕರ, ಹೀಗೆ ನಾನಾ ರೀತಿಯ ನವರಸಗಳನ್ನು ನಾವು ತೆರೆ ಮೇಲೆ ತೋರಿಸ್ಬೋದಂತಹ ಅದ್ಭುತವಾದಂತಹ ಕಲಾವಿದರು ಅಂದರೆ ಜಗ್ಗೇಶ್ ಅವರು. ಅವರುಗಳನ್ನೆಲ್ಲ ನೆನೆಸ್ಕೊಳ್ತಾ ಹೋದರೆ ಎಷ್ಟು ಅದ್ಭುತವಾಗಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತ ಹೇಳ್ತಾ ಇದನ್ನ ಬಗ್ಗೆ ಮಾತಾಡ್ತಾ ಸಾಗೋಣ. ಇನ್ನು ಸಿನಿ ಚಿಟೆಯಲ್ಲಿ ಕೇಳ್ತಾ ರೀ, ತಪ್ಪದೆ ಟ್ಯೂನ್ ಮಾಡ್ತಾ ರೀ, ಹಾಡುಗಳು ಕೂಡ ಬೇಕಲ್ಲ, ಮಾತೇ ಆದರೆ ಹೇಗೆ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ದೇವರಗುಡಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಮರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯವನ್ನು ನೀಡಿದ್ದಾರೆ GUDYASHANKAR ಅವರು. ಹಾಗೆಯೇ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ್ತು 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯ ಆಗಿದೆ 10:29:39. ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇನ್ನು ಮುಂದೆ ಕೇಳಿ ಏಷ್ಯನ್ ಗೇಮ್ 2026 ಅಪ್ಡೇಟ್ಸ್.

ಸಮಯ 10:35:32 ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ಗಳನ್ನ ಕೇಳಿದ್ರಿ ಅಲ್ವಾ? ಮತ್ತೆ ನಾವು ಮುಂದುವರಿಯೋಣ ನಮ್ಮ ಸಿನಿಜಿಟಿಕ್ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಇನ್ನು ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಈ ಅಣ್ಣ ತಮ್ಮಂದರ ಬಗ್ಗೆ ಮಾತಾಡ್ತಾ ಇದ್ರೆ ಹೇಗೆ ಅಲ್ವಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತನ್ಸತ್ತೆ ನಿಮ್ಗೆಲ್ಲರಿಗೂ. ಅವರೇ ಶಂಕರ್ ನಾಗ್ ಹಾಗೆ ಅನಂತನಾಗ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಂಕರ್ ನಾಗರಕಟ್ಟೆ, ಇವರು ಬರೀ ಮಿಂಚಿನ ಊಟ ಅಂತ ಹೇಳಿ ಪಿಕ್ಚರನ್ನು ಮಾತ್ರ ತೆಗಿಲಿಲ್ಲ, ಮಿಂಚಿನ ಊಟದಷ್ಟೇ ಮಿಂಚಿನಷ್ಟೇ ವೇಗವಾಗಿ ಇವರು ಕೆಲಸಗಳನ್ನು ಮಾಡ್ತಾಯಿದ್ರು. ಒಂದು ವರ್ಷದಲ್ಲಿ ಎಲ್ಲರೂ ಒಂದು ವರ್ಷದಲ್ಲಿ ಒಂದು ಸಿನಿಮಾ, ಹೆಚ್ಚು ಅಂದರೆ ಎರಡು ಸಿನಿಮಾ ಮಾಡಿದ್ರೆ ಇವರು ಒಂದು ವರ್ಷದಲ್ಲಿ 3-4 ಸಿನಿಮಾ ಮಾಡುವಂತಹ ಕೆಪ್ಯಾಸಿಟಿ ಇದ್ದಂತಹ ವ್ಯಕ್ತಿ ಇವರು. ಬಹುಶಃ ಇವರ ಯಾವುದೋ ಒಂದು ಯುನೀಕ್ನೆಸ್ ಅಂತ ಹೇಳೋದಕ್ಕೆ ಆಗಲ್ಲ, ಇವರಲ್ಲಿ ಇದ್ದ ಎಲ್ಲ ಗುಣಗಳು ಕೂಡ ಯುನೀಕ್ ಅಂತಾನೆ ಹೇಳ್ಬೋದು. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ಸ್ವಲ್ಪ ಸುಧಾರಿಸ್ಕೊಳ್ಳೋಣ, ಇವಾಗ ತಾನೇ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ ಕೆಲವರು ಹೇಳಬಹುದು. ಅಂದರೆ ಎಲ್ಲರೂ ಹೇಳ್ತಾರೆ ಅಂತಲ್ಲ, ಯಾವಾಗಲೂ ಯಾಕಂದರೆ ಒಂದು ಬ್ರೇಕ್ ಅನ್ನೋದು ಬೇಕಾಗತ್ತೆ ಎಲ್ಲರಿಗೂ. ಆದರೆ ಈ ವ್ಯಕ್ತಿ ಬ್ರೇಕೇ ತಗೊಳ್ದೇನೆ ಅದ್ಭುತವಾದಂತಹ ನಟನೆ, ನಿರ್ಮಾಣ, ನಿರ್ದೇಶನ ಎಲ್ಲದರಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. ಇದು ಹೀಗೆ ಅಂತ ಒಂದೇ ಅಂತ ಅಲ್ಲ, ರಂಗಭೂಮಿ ಆಗಿರ್ಬೋದು, ಟಿವಿಲಿ ಡೈರೆಕ್ಷನ್ ಆಗಿರ್ಬೋದು, ಅಥವಾ ಸಿನಿಮಾಗಳ ಡೈರೆಕ್ಷನ್ ಆಗಿರ್ಬೋದು, ನಿರ್ಮಾಣ ಆಗಿರ್ಬೋದು, ನಟನೆ ಆಗಿರ್ಬೋದು.

ಎಷ್ಟು ಅಂತ ಹೇಳೋದು, ಎಲ್ಲದರಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವ್ಯಕ್ತಿ ಅಂದರೆ ಅದು ಶಂಕರ್ನಾಗ್. ಏನಂದರೆ ಇದು ಇಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಇವರು ಗಮನ ಹರಿಸ್ತಂತ ಇದ್ದ ವ್ಯಕ್ತಿ. ಯಾಕೆ ಇಷ್ಟೋತ್ತದ್ಲು, ನಾನು ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ, ಹಾಗೆ ಇನ್ನು ಮಾತಾಡೋಣ ಇಂದಿನ ಸಿನಿಜಿಟಿಯಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಕೇಳ್ತಾರೀ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನವೆಲ್ಲೋ.

ಬೇಕಾಗಿತ್ತು. ಯಾವುದೇ ನಟ ನಾಯಕ ನಟನಾಗಿರ್ಬೋದು, ಪೋಷಕ ನಟನಾಗಿರ್ಬೋದು, ಎಲ್ಲದರಲ್ಲೂ ಸೈ ಎನಿಸಿಕೊಂಡಂತಹ ವ್ಯಕ್ತಿ. ಇನ್ನೂ ಕೂಡ ಅನಂತನಾಗ್ ಅವರ ನಟನೆ ನೋಡಬೇಕು ಅಂತ ಜನ ತೆರೆ ಮೇಲೆ ಕಾಯ್ತಾ ಇರ್ತಾರೆ. ಅಂತಹ ಅದ್ಭುತ ಕಲಾವಿದರು ಅಂತ ಅಂದರೆ ಅವರು ಅನಂತನಾಗ್ ಅವರು. ಹೇಳ್ತಾ ಹೋದರೆ ಇನ್ನೂ ತುಂಬಾ ಲಿಸ್ಟ್ಗಳಿದೆ ಅಂತ ಅನಿಸುತ್ತೆ ಅಲ್ವಾ? ಆದರೆ ಸಂದೇಶಗಳು ಬಂದಿದೆ. ಯಾವೆಲ್ಲ ಸಂದೇಶಗಳು ಬಂದಿದೆ ಅಂತ ನೋಡೋದಾದರೆ, ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕನ್ನಡ ಚಿತ್ರಗೀತೆಗಳ ಸಾಹಿತ್ಯ ಪರಿಷತ್ತಿನ ಅತಿ ದೊಡ್ಡ ಸಾಧನೆಗಳೇ ಅದೇ ಹಾಡುಗಳು. ಅಮೋಘವಾದ ಲಿರಿಕ್ಸ್, ಹಾಗೆ ಎಲ್ಲರನ್ನು ಸಂತೋಷಗೊಳಿಸುವಂತಹ ಕಲಾವಿದರು. ಅದರಲ್ಲೂ ನಮಗೆ ವಿಷ್ಣು ಸರ್ ಗೀತೆಗಳಂದರೆ ತುಂಬಾ ಇಷ್ಟ ಅಂತ ಹೇಳಿ ತಿರುಪತಿಯಿಂದ ಪ್ರಕಾಶ್ ಅವರು, ಶ್ಯಾಮ್ಲಾ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು ಖಂಡಿತ ಅಂತ ಹೇಳ್ತಾ ಸಿನಿಚಿಟಿಯಲ್ಲಿ ಅಣ್ಣ ಅವ್ರ ಬಗ್ಗೆ ಮೂಡಿ ಬರುತ್ತಿರುವ ಮಾಹಿತಿಗಳು ಹಾಗೆ ಹಾಡುಗಳು ತುಂಬ ಇಷ್ಟ ಆಯ್ತು ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ ಇವರು ಎನ್ ಎಸ್ ಬಡಾವಣೆಯಿಂದ ಸಂದೇಶವನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಡುಗಳೆಲ್ಲ ತುಂಬ ಅದ್ಭುತವಾಗಿದೆ ಅಂತ ಹೇಳಿ ಸುಜಾತ ಆರ್, ಗಣೇಶ್ ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ವಿಮರ್ಶ್ ಇವರು ಕೂಡ ರಾಜಾಜಿನಗರದಿಂದ ಸಂದೇಶವನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಗೆ ಸಿನಿಚಿಟಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ತುಂಬ ಅದ್ಭುತವಾಗಿದೆ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಇವರು ಕೂಡ ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಿಮಗೆ ಏನನ್ಸುತ್ತೆ, ಯಾವ ಕಲಾವಿದರ ಯುನೀಕ್ನೆಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ, ಅಥವಾ ಯಾವ ಹಾಡನ್ನು ಕೇಳಬೇಕು ಅಂತ ಅನಿಸುತ್ತೆ, ಯಾವ ಈ ಕಲಾವಿದರ ಹಾಡುಗಳಂತೂ ಅಷ್ಟೇ ತುಂಬಾ ಅದ್ಭುತವಾಗಿದೆ, ತುಂಬ ಯುನೀಕ್ ಆಗಿದೆ ಅಂತ ಯಾವುದಾದ್ರೂ ಅನಿಸುತ್ತೆ, ಖಂಡಿತ ನಮಗೆ ಕಳಿಸಿ ಹಾಡುಗಳನ್ನು ಪ್ರಸಾರ ಮಾಡೋಣ ಅಂತ ಹೇಳ್ತಾ ಮತ್ತೊಂದು ಸುಖಸಾಧ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಕೇಳ್ತಾರೆ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

ಸಮಯ 10:49 20 ಸೆಕೆಂಡ್ಗಳಾಗಿದೆ. ನಮಗೆ ಸಂದೇಶಗಳು ಬಂದು ತಲುಪಿದೆ. ನಮಗೆ ಅಣ್ಣ ಅವರ ಹಾಡು ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ಯೋಗೇಶ್ ಅವರು ನಮಗೆ ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಅವರ ಹಾಡುಗಳಾಗಿರ್ಬೋದು, ಅವರ ನಟನೆ ಆಗಿರ್ಬೋದು, ಅವರ ಗಾಯನ ಆಗಿರ್ಬೋದು, ಎಲ್ಲವೂ ಅದ್ಭುತ ಅಂತಲೇ ಹೇಳ್ಬೋದು. ಹಾಗೆ ಸಿನಿಜಿಟಿಯಲ್ಲಿ ಮೇರು ಕಲಾವಿದಾನ ಮನೆಚಿನ ಅಣ್ಣ ಅವರ ಬಗೆಗಿನ ಮಾಹಿತಿ ನಮಗೆ ಖುಷಿ ಕೊಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವ್ರಿಗೆ ಬಬ್ರುವಾಹನ ಆಗಿರ್ಬೋದು, ಜೀವನ ಚೈತ್ರ, ಸಂಪತ್ತಿಗೆ ಸವಾಲ್, ಈ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಈಗಲೂ ಕೂಡ ಮೈ ಜುಮ್ ಅನ್ಸುತ್ತೆ ಅಂತ ಹೇಳಿ ಚಿದಾನಂದ್ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೋಟಿ ಕೋಟಿ ಅಭಿಮಾನಿಗಳನ್ನು ಗಳಿಸಿದಂತಹ ಅದ್ಭುತ ಕಲಾವಿದ ಅಂದರೆ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಎಷ್ಟು ಮಾತಾಡಿದ್ರೂ ಸಲ್ಲಲ್ಲ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಅವ್ರು ಹುಟ್ಟುತ್ತಾ ಬರುತ್ತೆ, ಆಗ ಒಂದು ತಿಂಗಳು ಪೂರ್ತಿ ರಾಜ್ಕುಮಾರ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ಬೋದು. ಏನಂತೀರಾ? ಅಷ್ಟು ಮಾತಾಡೋಕ್ಕಿದೆ, ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಚಿತ್ರರಂಗದ ಹಿಮ್ಮೆಯ ಕಲಾವಿದರು ಅಂತ ಹೇಳ್ಬೋದು. ಹಾಗೆ ಮತ್ತೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೇಗೆ ಅವರು ನಮ್ಮ ಕನಸುಗಾರ. ಇವ್ರ ಬಗ್ಗೆ ಮಾತಾಡ್ತಾ ಹೋದರೆ ಇವರು ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾನ ಕಾನ್ಸೆಪ್ಟನ್ನು ನಮಗೆ ಪರಿಚಯ ಮಾಡಿಕೊಟ್ಟಂಥವ್ರು. ಈಗ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕೇಳ್ತಾ ಬಂದಿದ್ದೀವಿ. ಆದರೆ ಆ ಕಾಲದಲ್ಲೇ ಇವರು ಬೇರೆ ಬೇರೆ ಭಾಷೆಗಳಲ್ಲಿ ಒಂದೇ ಸಲ ಶೂಟಿಂಗನ್ನು ಮಾಡ್ತಾರೆ. ರಣಧೀರ ಚಿತ್ರ ಆಗಿರ್ಬೋದು, ಶಾಂತಿ ಕ್ರಾಂತಿ ಚಿತ್ರ ಆಗಿರ್ಬೋದು, ಇದನ್ನೆಲ್ಲ ಒಂದೇ ಟೈಮಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಇವರು ಡೈರೆಕ್ಟ್ ಮಾಡ್ತಾರೆ. ಅಂತಹ ವಿಭಿನ್ನ ಆಲೋಚನೆಗಳನ್ನು ಹೊಂದಿದ್ದಂತಹ ವ್ಯಕ್ತಿ ಅಂದರೆ ಅದು ಅವರು ನಮ್ಮ ರವಿಚಂದ್ರನ್ ಅವರು. ಹೊಸ ಹೊಸ ಕಲಾವಿದರನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪರಿಚಯವನ್ನು ಮಾಡಿಕೊಡ್ತಾರೆ. ಹೊಸ ಹೊಸ ಫೀಚರ್ಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಡ್ತಾರೆ. ಆಗಿನ ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ವೈಭವೀಕರಿಸದಂತೆ ತೋರಿಸ್ತಾರೆ. ಅಂತಹ ವಿಭಿನ್ನವಾದ ಆಲೋಚನೆಗಳು, ವಿಭಿನ್ನವಾದ ಆಲೋಚನೆಗಳು, ವ್ಯಕ್ತಿತ್ವ ಇದ್ದಂತಹ ಅದ್ಭುತ ಕಲಾವಿದ ಅಂದರೆ ಅವರು ನಮ್ಮ ವಿ ರವಿಚಂದ್ರನ್ ಅವರು. ಹೇಳ್ತಾ ಹೋದರೆ ಇನ್ನೂ ಸಾಕಷ್ಟು ಕಲಾವಿದರು ಇದ್ದಾರೆ. ಇಷ್ಟು ಜನದ ಬಗ್ಗೆ ಮಾತಾಡೋದು, ಒಬ್ರ ಇಬ್ರ ನಮ್ಮ ಕನ್ನಡ ಚಿತ್ರರಂಗಂತೂ ಕಲಾವಿದರಿಂದ ತುಂಬಿ ತುಳುಕ್ತಾ ಇದೆ. ತಾಯಿ ಶಾರದೆ, ತಾಯಿ ಸರಸ್ವತಿ ತುಂಬಾ ಹರಿಸಿ ಕಳಿಸಿದ್ದಾಳೆ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾದ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಸಾಗೋದೇ ಸಿನಿಚಿಟಿ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ತೀರಾ? ಸಮಯ ನೋಡ್ರಿ, 10:51 ಆಗೋಗಿದೆ. ಕಾರ್ಯಕ್ರಮವನ್ನು ಮುಗಿಸುವ ಹಂತ ಬಂದಿದೆ. ನಾನು ಸ್ಟುಡಿಯೋಯಿಂದ ಹೊರಡುವ ಸಮಯ ಆಗಿದೆ. ಸೊ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆಜಿ ಪ್ರಿಯಾಂಕಾ ಅಂತ ಹೇಳ್ತಾ ಸದಾ ಮನೋರಂಜನೆ 100% ಖುಷಿ ಸುಮಧುರ ಗೀತೆಗಳಿಗಾಗಿ ಸದಾ ಟ್ಯೂನ್ ಮಾಡಿ ನಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

ಇಲಲಿ ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ ಸೋನೆ ಮಳೆಯಾಗಿ, ಆದರೂ ಮೆಲ್ಲ ಮೆಲ್ಲ ಬರಬಾರದೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಹಾಗೂ ಉತ್ತೇಜನ ನೀಡುತ್ತಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮದಾರರು ಹಾಗೂ ಕುಶಲಕರ್ಮಿಗಳು ಈ ಅಭಿಯಾನದ ಹಿನ್ನೆಲೆ ತಮ್ಮ ಮಾರುಕಟ್ಟೆ ವಿಸ್ತರಣೆಯ ಅವಕಾಶ ಪಡೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ತಲೆಮಾರುಗಳಿಂದ ಸ್ಥಳೀಯ ಕುಶಲಕರ್ಮಿಗಳು ತಯಾರಿಸುತ್ತಿರುವ ಕರಕುಶಲ ವಸ್ತುಗಳು, ಕೈಮಗ್ಗ ಉತ್ಪನ್ನಗಳಿಗೆ ಮೌಲ್ಯ, ಘನತೆ ಹಾಗೂ ಬೆಂಬಲ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿಭಾಯಿಸಿ ಜನರಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಪೂರೈಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಹಾಗೂ ಜಿಲ್ಲೆಗಳಿಗೆ 3-4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಮೇವಿನ ಸಮಸ್ಯೆ ಇರುವ ಕಡೆ ಹಣವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಿಷ್ಕಿಂಧೆ ಭಾಗದಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಅವರು ಮಾತನಾಡಿದರು. ಸಿಂಧನೂರು ಹಾಗೂ ರಾಯಚೂರು ಭಾಗಕ್ಕೆ ರೈತರ ಅಪೇಕ್ಷೆಯಂತೆ 4-6 ದಿನಗಳ ಕಾಲ 2,000 ಕ್ಯೂಸೆಕ್ ನೀರು ಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ಸಚಿವ ತಂಗಡಗಿ ನುಡಿದರು. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು ಸರ್ಕಾರದಿಂದ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆಯಾಗಿದೆ. ಸಂಬಂಧಿತ ಪರಿಹಾರ ಕಾರ್ಯಗಳು ಹಾಗೂ ಬೆಳೆ ಕಟಾವು ಪ್ರಯೋಗಗಳು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಡೆಯುತ್ತಿವೆ ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತಾ ತಿಳಿಸಿದ್ದಾರೆ. ಲಿಂಗಸೂಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಗೆ ಚಾಲನೆ ನೀಡಿ ಮಾತನಾಡಿದರು. ಜಲಧಾರೆ ಯೋಜನೆಯಡಿ ಲಿಂಗಸೂಗೂರು ನೀರು ಶುದ್ದೀಕರಣ ಘಟಕದಿಂದ ಜಿಲ್ಲೆಯ 1,400ಕ್ಕೂ ಹೆಚ್ಚು ವಸತಿ ಪ್ರದೇಶಗಳಿಗೆ ಹಾಗೂ 7 ಸ್ಥಳೀಯ ಸಂಸ್ಥೆಗಳಿಗೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದರು. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ನೀಡುವ ಅಭಿಯಾನದಡಿ ಬಳ್ಳಾರಿ ಜಿಲ್ಲೆಯ 5 ತಾಲೂಕುಗಳ 100 ಗ್ರಾಮ ಪಂಚಾಯಿತಿಗಳಲ್ಲಿ ಜಾಬ್ ಕಾರ್ಡ್ ಸರ್ವೆ ಜಿಲ್ಲಾ ಪಂಚಾಯಿತಿ ಕೈಗೊಂಡಿತ್ತು. 731 ಕುಟುಂಬಗಳಿಗೆ ಜಾಬ್ ಕಾರ್ಡ್ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ವಿವಿಧೆಡೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ಸಹಯೋಗದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯದಡಿ ಸ್ವಚ್ಛತಾ ಶ್ರಮದಾನ ಜರುಗಿತು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಚಾಲನೆ ನೀಡಿದರು. ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳಿಂದ ಸಾರ್ವಜನಿಕರ ಅಹವಾಲು, ದೂರು, ಸಮಸ್ಯೆ ಕುರಿತು ಅರ್ಜಿ ಸ್ವೀಕರಿಸಲು ಪ್ರತ್ಯೇಕ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಲಿಂಗಸೂಗೂರು ಪಟ್ಟಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಒಟ್ಟು 89 ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ ಎಂದು ತೆಹಸೀಲ್ದಾರ್ ಸತ್ಯಮ್ಮ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಒಟ್ಟು 8,80,00,000 ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಿದರು. ಜನಪದರನ್ನು ಜಾನಪದ ಲೋಕದೊಂದಿಗೆ ಬೆಸೆದಿಡುವ ಎಚ್ಎಲ್ ನಾಗೇಗೌಡರ ಆಶಯದ ಮುಂದುವರಿದ ಭಾಗ ಲೋಕಸಿರಿ ಕಾರ್ಯಕ್ರಮ ಎಂದು ರಾಜ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಹೇಳಿದ್ದಾರೆ. ರಾಮನಗರದ ಜಾನಪದ ಲೋಕದಲ್ಲಿ ಲೋಕಸಿರಿ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಖ್ಯಾತ ಜಾನಪದ ಕಲಾವಿದ ಜೋಗಿಲ ಸಿದ್ದರಾಜು ಪಾಲ್ಗೊಂಡಿದ್ದರು.
ಕೇಂದ್ರ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಅಭಿಯಾನದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ 5ನೇ ಆವೃತ್ತಿಯ ಕಡಲ ತೀರ ಸ್ವಚ್ಛತಾ ಅಭಿಯಾನ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ್ ಬಿಲ್ಯೂ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 1:01. ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮ. ನಿಮ್ಮಿಷ್ಟದ ರುಚಿಯಾದ ಅಡುಗೆಯ ಕುರಿತಾಗಿ ನೀವು ನಮಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228216. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಮಂಡ್ಯದಿಂದ ಒಂದು ವಿಶೇಷ ಕೈರುಚಿ ನಮ್ಮನ್ನ ಬಂದು ತಲುಪಿದೆ. ಮೆಂತೆ ಸಾರು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕಳಿಸ್ಕೊಂಡಿದ್ದಾರೆ. ಮೆಂತೆ ಸಾರು ಇದು ಮಾಡುವ ವಿಧಾನ, ಮೆಂತೆ ಸೊಪ್ಪಿನ ಸಾರು ಮಾಡೋದಕ್ಕೆ ಮೆಂತೆ ಸೊಪ್ಪು 1 ಕಪ್ಪು ಸಣ್ಣಗೆ ಹೆಚ್ಚಿದ್ದು, ತೊಗರಿಬೇಳೆ 1/4 ಕಪ್ಪಷ್ಟು ಬೇಯಿಸಿದ್ದು, ಜೊತೆಗೆ ಈರುಳ್ಳಿ 1 ಹೆಚ್ಚಿದ್ದು, ಟೊಮ್ಯಾಟೊ 1 ಹೆಚ್ಚಿದ್ದು, ಹುಣಸೆ ಹಣ್ಣು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು, ಜೊತೆಗೆ ಸಾಂಬಾರ್ ಪುಡಿ 2 ಚಮಚ, ಅರಿಶಿನ ಪುಡಿ 2 ಚಿಟಿಕೆ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಒಣಮೆಣಸಿನಕಾಯಿ. ಮೆಂತೆ ಸಾರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಸಹ ಬರೆದು ಕಳಿಸಿದ್ದಾರೆ. ಇದು ಮಾಡುವ ವಿಧಾನ ಹೇಗೆ ಅಂದರೆ, ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡಿ, ನಂತರ ಹೆಚ್ಚಿದ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಡಿಸಿ, ಇದಕ್ಕೆ ತೊಳೆದು ಹೆಚ್ಚಿದ ಮೆಂತೆ ಸೊಪ್ಪನ್ನು ಸೇರಿಸಿ ಹಸಿವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಬೇಕು. ಬಳಿಕ ಹುಣಸೆ ರಸ, ಸಾಂಬಾರ್ ಪುಡಿ, ಅರಿಶಿನ ಮತ್ತು ಉಪ್ಪು ಹಾಕಿ ಕುದಿಸಿ, ಕಡೆಗೆ ಬೇಯಿಸಿರುವ ತೊಗರಿಬೇಳೆ ಮತ್ತು ಅಗತ್ಯವಿರುವಷ್ಟು ನೀರು ಸೇರಿಸಿ 5-10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಕೆಳಗಿಳಿಸಿ ಮೆಂತೆ ಸಾರು ರೆಡಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ನಾವೆಲ್ಲರೂ ಟ್ರೈ ಮಾಡೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಕರೆಯಲ್ಲಿ ಕೈರುಚಿ ಮೆಂತೆ ಸಾರು. ಮಂಡ್ಯದಿಂದ ಬಂದದ್ದು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿಯಿಂದ ಕಳಿಸ್ಕೊಟ್ಟಿದ್ದು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಸಮಯ ಆಗಲಿದೆ 1:10. ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟ್ರೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ, ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ, ಉಜ್ಬೇಕಿಸ್ತಾನ್ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಇಂದು ಸಂಜೆ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಈ 2 ದಿನಗಳ ಸಮ್ಮೇಳನವನ್ನು ಆಯೋಜಿಸಿದೆ. ಸಮಾರಂಭದಲ್ಲಿ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಬಿವಿ ನಾಗರತ್ನ, ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಮತ್ತು ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2016ರಲ್ಲಿ ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಹಾಗೂ ಉದ್ಯೋಗಾಕ್ಷಿಗಳ ರಾಷ್ಟ್ರದಿಂದ ಉದ್ಯೋಗ ಸೃಷ್ಟಿಕರ್ತರ ಮತ್ತು ನಾವೀನ್ಯಕಾರರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026ರ ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳವರೆಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿವೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. ಪ್ರಮುಖವಾಗಿ 2026ರ ಮಾರ್ಚ್ ವೇಳೆಗೆ 1 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿವೆ. ಶಾಲೆಗಳಲ್ಲಿ 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಭಾರತದಾದ್ಯಂತ 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. 2026ರ ಜುಲೈ 18ರಂದು ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ 1 ಉಪಗ್ರಹವನ್ನು ಉಡಾವಣೆ ಮಾಡಿತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್ ಆಗಿದ್ದು, ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ ಅಕ್ಟೋಬರ್ 1ರಿಂದ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯ.

0: ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ದೇಶಿತವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಇರಾನ್ ತನ್ನ ಷರತ್ತುಗಳನ್ನು ಅಂತಾರಾಷ್ಟೀಯ ಮಧ್ಯಸ್ಥಗಾರರಿಗೆ ತಿಳಿಸಿದೆ. ಅಮೆರಿಕ ತನ್ನ ಬೇಡಿಕೆಗಳನ್ನು ತಿರಸ್ಕರಿಸಿದರೆ ನಿರ್ಣಾಯಕ ಯುದ್ಧಕ್ಕೆ ಸಿದ್ಧವಿರುವುದಾಗಿಯೂ ಇರಾನ್ ಎಚ್ಚರಿಸಿದೆ. ಈ ಕುರಿತು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೇನ್ ರೆಜಾಯಿ ಮಾತನಾಡಿ, ಎಲ್ಲಾ ರೀತಿಯ ಯುದ್ಧಕ್ಕೆ ಅಂತ್ಯ ಹಾಗೂ ಸ್ಥಗಿತಗೊಳಿಸಿರುವ ಇರಾನ್ನ ನಿಧಿಗಳ ಬಿಡುಗಡೆ ಹಾಗೂ ನೌಕಾ ದಿಗ್ಬಂಧನ ತೆರವು ತಮ್ಮ ಷರತ್ತುಗಳಲ್ಲಿ ಸೇರಿವೆ ಎಂದು ತಿಳಿಸಿದ್ದಾರೆ. ಹಿರಿಯ ಪತ್ರಕರ್ತೆ ಪಾಯಲ್ ಮೆಹ್ತಾ ಅವರು ಇಂದು ಮುಂಜಾನೆ ಮುಂಬೈನಲ್ಲಿ ನಿಧನರಾದರು. ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ಮುಂಬೈ ನಗರಕ್ಕೆ ಭೇಟಿ ನೀಡಿದ್ದ ಅವರು ಮುಂಜಾನೆ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಲ್ಲಿ ಅವರು ಕೊನೆಯುಸಿರೆಳೆದರು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ಅಶ್ವಿನಿ ವೈಷ್ಣವ್ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಪಾಯಲ್ ಮೆಹ್ತಾ ಅವರು ಪರಿಶ್ರಮಿ ಪತ್ರಕರ್ತೆಯಾಗಿದ್ದು ಜನರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು, ರಾಷ್ಟೀಯ ವಿಚಾರಗಳ ಆಳವಾದ ತಿಳುವಳಿಕೆಯನ್ನು ತಮ್ಮ ವರದಿಗಳಲ್ಲಿ ಪ್ರತಿಬಿಂಬಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಪಾಯಲ್ ಮೆಹ್ತಾ ಅವರು ಅತ್ಯಂತ ಶ್ರಮಜೀವಿ ಹಾಗೂ ಸಮರ್ಪಣಾ ಭಾವದ ಪತ್ರಕರ್ತೆಯಾಗಿದ್ದರು. ಸಂಸತ್ತಿನ ಕಲಾಪಗಳ ವರದಿಯನ್ನು ಅಪಾರ ಬದ್ಧತೆ ಮತ್ತು ವೃತ್ತಿಪರತೆಯಿಂದ ನಿರ್ವಹಿಸುತ್ತಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಎಲವೇನಿಲ್ ವಲರಿವನ್, ಸೋನಂ ಮಾಸ್ಕರ್ ಮತ್ತು ವಿದರ್ಶ ವಿನೋದ್ ಅವರನ್ನೊಳಗೊಂಡ ತಂಡ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಪದಕ ತಂದುಕೊಟ್ಟಿತು. ಭಾರತೀಯ ತಂಡ ಒಟ್ಟು 1898 ಅಂಕಗಳನ್ನು ಗಳಿಸಿ ಅಂಕಪಟ್ಟಿಯಲ್ಲಿ ಚೀನಾ ನಂತರದ ಸ್ಥಾನ ಪಡೆಯಿತು. ಇದೇ ವೇಳೆ ತೀವ್ರ ಪೈಪೋಟಿಯಿಂದ ಕೂಡಿದ ಮಹಿಳೆಯರ ಟ್ವೆಕ್ಬಾಲ್ ಸಿಂಗಲ್ಸ್ ಪಂದ್ಯದಲ್ಲಿ ಜಪಾನ್ನ ಯುಯಿನಾ ಸಕಮೊಟೊ ವಿರುದ್ದ 2-0 ಅಂತರದಲ್ಲಿ ಸೋಲುವ ಮೂಲಕ ಭಾರತದ ಕ್ವಿನ್ಸಿ ಡಿಸೋಜಾ ಪದಕ ವಂಚಿತರಾದರು. ಈ ಪಂದ್ಯದಲ್ಲಿ ಸಕಮೊಟೊ 12-11 ಅಂತರದಲ್ಲಿ ಜಯ ಸಾಧಿಸಿದರು. ಆದರೆ ಕ್ವಿನ್ಸಿ ಡಿಸೋಜಾ ಅವರಿಗೆ ಪದಕ ಗೆಲ್ಲಲು ಮತ್ತೊಂದು ಅವಕಾಶವಿದೆ. ಅವರು ಮೊಹಮ್ಮದ್ ಅನಸ್ ಬೇಗ್ ಅವರೊಂದಿಗೆ ಮಿಶ್ರ ಡಬಲ್ಸ್ ವಿಭಾಗದ ಕಂಚಿನ ಪದಕಕ್ಕಾಗಿ ನಡೆಯಲಿರುವ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಜಪಾನ್ನ ಗಿಫು ಪ್ರಿಫೆಕ್ಚರಲ್ ಗ್ರೀನ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ 2026 ಹಾಕಿ ಪಂದ್ಯಾವಳಿಯ ಬಿ ಗುಂಪಿನ ತಮ್ಮ ಆರಂಭಿಕ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಉಜ್ಬೇಕಿಸ್ತಾನ್ ವಿರುದ್ದ 19-0 ಅಂತರದ ಭರ್ಜರಿ ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸಿತು. ದೀಪಿಕಾ ಸೆಹ್ರಾವತ್ ಗರಿಷ್ಠ 8 ಗೋಲು ಗಳಿಸಿದರೆ ಇಶಿಕಾ ಚೌಧರಿ 3 ಗೋಲು ಹಾಗೂ ಲಾಲ್ಥಾಂಟ್ಲೋ ವಾಂಗಿ ಮತ್ತು ನೇಹಾ ತಲಾ 2 ಗೋಲು ಗಳಿಸಿದರು. ನಾಳೆ ನಡೆಯಲಿರುವ ಬಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ವಿಭಾಗದ 2ನೇ ಸೆಮಿಫೈನಲ್ನಲ್ಲಿ ಇಂದು ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 195 ರನ್ ಮಾಡಿದೆ. 196 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಬಾಂಗ್ಲಾದೇಶ ಇತ್ತೀಚಿನ ವರದಿಯಂತೆ 14.3 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 76 ರನ್ ಮಾಡಿ ಆಡುತ್ತಿದೆ. ಕರ್ನಾಟಕ ಆಂಧ್ರಪ್ರದೇಶ ಕರಾವಳಿ ಕೇರಳ ಮಾಹೆ ತಮಿಳುನಾಡು ತೆಲಂಗಾಣ ಹಾಗೂ ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ ವೇಳೆ ನಾಳೆಯವರೆಗೆ ಕರ್ನಾಟಕ ಮಹಾರಾಷ್ಟ ಒಡಿಶಾ

ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಸಿಡಿಲು ಹಾಗೂ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ, ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ, ಉಜ್ಬೇಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 1:20. ಇದೀಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆಗಾಬರಿಯ ಮನದಿಂದ. ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆಗಾಬರಿಯ ಮನದಿಂದ. ಅಲೆದಾಡು ತಿರೆದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ.
1: ಅಲೆದಾಡು ತಿರೆದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ.

ಹೇಗಿರಬೇಕು ಕೊನೆಗೆ ಹೇಳ್ತಾರೆ, ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ. ಮನಸ್ಸಿನಲ್ಲಿ ಕಳವಳ ಬೇಡ, ತಳಮಳ ಬೇಡ, ಗಲಭೆ ಗಾಬರಿಯ ಮನದಿಂದ ತಳ್ಳಿಬಿಡು. ಗಾಬರಿ ಬೇಡ, ಗಲಭೆ ಬೇಡ, ತಪ್ಪು ತಳ್ಳು ಹಾಕಾಕ್ಬಿಡು. ಅಲೆದಾಡುತ್ತಿರೆ ದೀಪ, ಕಣ್ಣಿಗೆ ಗುರಿ ತಪ್ಪುವುದು. ದೀಪ ಅಲುಗಾಡ್ತಾ ಇದ್ರೆ ಕಣ್ಣು ಮುಂದೆ ಕಿಳ್ಕೊಳ್ಳಿ, ಒಂದು ದೀಪ ನಂದಾದೀಪ ಕೂತಿದ್ರೆ ದೀಪ ಅಲುಗಾಡ್ತಾ ಇದ್ರೆ ಕಣ್ಣಿಗೆ ಗುರಿ ತಪ್ಪುವುದು, ಕಣ್ಣಿಗೆ ಗುರಿ ಸಿಗೋದಿಲ್ಲ. ತಿಳಿ ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ, ಮನಸ್ಸಿನಲ್ಲಿ ಇರುವಂತಹ ತಿಳಿವು ಬರೋದು ಶಾಂತಿಯಲ್ಲಿ ಮಾತ್ರ ಬರುವಂತಹದ್ದು.

ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬದಹುದು. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬದಹುದು. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ.

0: ಮುಂದಿನ ಪದ್ಯ ಬಹುದೊಡ್ಡ ಪದ್ಯ, ಅದು ತುಳಕಿ ನೀಡುವಂಥ ಪದ್ಯ. ಕೊಳದ ಜಲ ನಿನ್ನ ಮನ, ಮನುಷ್ಯನ ಮನಸ್ಸು ಹೇಗೆ ಅಂದರೆ ಕೊಳದ ಜಲ ಇದ್ದ ಹಾಗೆ. ಬುದ್ಧ ಆನಂದ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ನೀರಡಿಕೆ ಆಯಿತು ಬುದ್ಧನಿಗೆ, ಆನಂದನಿಗೆ ನೀರು ತಗೊಂಡು ಬಾ ಅಂತ ಹೇಳ್ದ. ಮುಂದೆ ಝರಿ, ಆನಂದ ಬಂದ, ನೀರು ಬಹಳ ಕೊಳಕ್ಕಾಗಿದೆ, ಈಗ ಜನ ದಾಟಿ ಹೋಗಿದ್ದಾರೆ, ಬಂಡಿಗಳು ಹೋಗಿದ್ದಾವೆ, ರಾಡಿಯಾಗಿದೆ ನೀರು ಅಂತ. ಮತ್ತೆ 10 ನಿಮಿಷಕ್ಕೆ ಹೋದ, ಇಲ್ಲ ಬಹಳ ರಾಡಿ ಇದೆ ನೀರು ಅಂತ. ಮತ್ತೆ 10 ನಿಮಿಷಕ್ಕೆ ಹೋದ, 5-6 ಬಾರಿ ಹಾಗೆ ಹೋಗಿ ಬಂದ. ಬುದ್ಧ ಹೇಳ್ದ, 1 ನಿಮಿಷ ಕೂತ್ಕೋ ಇಲ್ಲಿ, ಹೋಗಲೇಬೇಡ ಈಗ, 1 ತಾಸಾದ್ಮೇಲೆ ಈಗ ತೊಂಬ ನೀರು ಅಂತ ಹೇಳ್ದ. ಆನಂದ ತಂದ, ತಿಳಿಯಾದ ನೀರು ತಂದ. ಎಲ್ಲಿಗೆ ಹೋಗಿದ್ದೆ? ಅಲ್ಲೇ ಹೋಗಿದ್ದೆ. ಮತ್ತು ರಾಡಿ ಇತ್ತು ಅಂದೆಯಲ್ಲ, ಆವಾಗ ರಾಡಿ ಇತ್ತು, ಈಗಿಲ್ಲ. ಏನಾಯ್ತು ಗೊತ್ತಾ? ಜನ ನಡೆದಾಡಿದಾಗ ರಾಡಿ ಆಗತ್ತೆ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಶಾಂತಿ ಆಗತ್ತೆ, ತಿಳಿಯಾಗತ್ತೆ ಅಂತ ಹೇಳಿ ಬುದ್ಧ ಹೇಳ್ತಾನೆ ಆನಂದನಿಗೆ. ನಮ್ಮ ಮನಸ್ಸು ಹಾಗೆ, ಆ ಮಾತನ್ನು ಡಿವಿಜ್ ಹೇಳ್ತಾ ಇದ್ದಾರೆ. ಕೊಳದ ಜಲ ನಿನ್ನ ಮನ, ನಿನ್ನ ಮನಸ್ಸು ಕೊಳದ ನೀರಿದ್ದ ಹಾಗೆ. ಲೋಗರು ಅದರೊಳಗಿಳಿಯೇ, ಜನ ಅದರೊಳಗೆ ಇಳಿದಾಗ ಏನಾಗ್ತದೆ? ತಳದ ಕಸ ತೆಳಗಿದೆಯಲ್ಲ, ಕಸ ಕೂತ್ಕೊಂಡಿದೆಯಲ್ಲ, ತೇಲುತ್ತ ಬಗ್ಗಡವಬಹುದು. ತೆಳಗಿನ ಕಸ ಎಲ್ಲ ತೇಲಿ ಮೇಲೆ ಬಂದು ಕಸ ರಾಡಿ ಆಗಿಬಿಡ್ತದೆ. ಅದಕ್ಕೇನು ಮಾಡಬೇಕು? ಏನು ಮಾಡೋಕೆ ಹೋಗಬೇಡಿ. ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ, ಏನು ಅಲುಗಾಡಿಸ್ಲಾರ್ದೆ ಸುಮ್ಮನೆ ಬಿಟ್ಟಿದ್ದರೆ ಅದು ಮರಳಿ ತಿಳಿಯಹುದು ಶಾಂತಿಯಲ್ಲಿ. ಮಂಕುತಿಮ್ಮ, ನಮ್ಮ ಮನಸ್ಸು ಹಾಗೇನೆ ಕೆದಕ್ತಾ ಇದ್ದಷ್ಟು ರಾಡಿ ಆಗ್ತದೆ. ಸ್ವಲ್ಪ ಅದ್ದದೆ ಶಾಂತಿಯಲ್ಲಿ ಬಿಟ್ಟರೆ ತಿಳಿಯಾಗ್ತದೆ ನನ್ನ ಮನಸ್ಸು ನೋಡಿಕೊಳ್ಳುವಂಥ ರೀತಿಯದು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಾ.

ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್. ಇದೀಗ ಸ್ಟುಡಿಯೋ ಸಮಯ 1:36. ಲಂಚ್ ಬಾಕ್ಸ್ ಕಾರ್ಯಕ್ರಮ. ಇವತ್ತು ಲಂಚ್ ಬಾಕ್ಸ್ನಲ್ಲಿ ನಾನು ಒಂದು ವಿಶೇಷವಾದ ಕೃಷಿ ಪದ್ಧತಿಯ ಕುರಿತಾದ ಅಗ್ರಿ ವೋಲ್ಟಾಯಿಕ್ಸ್ ಅಥವಾ ಅಗ್ರಿ ಸೋಲಾರ್ ಅಗ್ರಿ ಪ್ಯಾನಲ್ ಅಂತಲೂ ಹೇಳ್ತಾರೆ, ಇದರ ಕುರಿತ ವಿಷಯನ ತಂದಿದ್ದೀನಿ. ಇದರ ಕುರಿತಾಗಿ ನಿಮಗೇನಾದರೂ ತಿಳಿದಿದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408090103 9480901013. ಕಾರ್ಯಕ್ರಮದಲ್ಲಿ ಈ ಹೊತ್ತು ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಶ್ರಾವ್ಯ ಹರುಮನೆ. ಇದೀಗ ಗೀತೆ ಮೀರಾ ಮಾಧವ ರಾಘವ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಅಗ್ರಿ ಪ್ಯಾನಲ್ಸ್ ಅಥವಾ ಆಗ್ರೋ ವೋಲ್ಟಾಯಿಕ್ಸ್ ಇದರ ಕುರಿತಾಗಿ ತಿಳಿದಿದ್ಯಾ ಅಂತ ಕೇಳಿದೆ. ಆಗ್ರೋ ವೋಲ್ಟಾಯಿಕ್ಸ್ ಅಂದರೆ ಒಂದೇ ಭೂಮಿಯಲ್ಲಿ ಕೃಷಿ ಮತ್ತು ಸೌರಶಕ್ತಿ ಉತ್ಪಾದನೆ ಇವೆರಡನ್ನ ಒಟ್ಟಿಗೆ ಮಾಡುವ ಆಧುನಿಕ ಪದ್ಧತಿ. ಸಾಮಾನ್ಯವಾಗಿ ಸೋಲಾರ್ ಪ್ಯಾನಲ್ಗಳನ್ನು ನೆಲದ ಮೇಲಷ್ಟೇ ಅಳವಡಿಸಲಾಗುತ್ತೆ, ಆದರೆ ಈ ಪದ್ಧತಿಯಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ನೆಲದಿಂದ 8-10 feet ಎತ್ತರದಲ್ಲಿ ನಿಲ್ಲಿಸಿ ಅವುಗಳ ಕೆಳಗಿನ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಇದು ಆಗ್ರಿ ಪ್ಯಾನಲ್ ಅಥವಾ ಆಗ್ರಿ ವೋಲ್ಟಾಯಿಕ್ಸ್ ಅಥವಾ ಆಗ್ರಿ ಸೋಲಾರ್ ಅಂತ ಕರಿಬಹುದು. ಇದೀಗಾಗಿತ್ತೆ ಸೈಕೋ ಚಿತ್ರದಿಂದ ರಘು ದೀಕ್ಷಿತ್ ಅವರ ಗಾಯನದಲ್ಲಿ ಅವರದೇ ಸಂಗೀತ ಸಂಯೋಜನೆ ಇರುವ ಗೀತೆ.

ಆಗ್ರಿ ವೋಲ್ಟಾಯಿಕ್ಸ್ ಅಥವಾ ಆಗ್ರಿ ಪ್ಯಾನಲ್. ಇದರಿಂದ ರೈತರಿಗೆ ಬೆಳೆಯಿಂದ ಬರುವ ಆದಾಯದ ಜೊತೆಗೆ ಸೌರಶಕ್ತಿ, ಇದರ ವಿದ್ಯುತ್ ಮಾರಾಟ ಅಥವಾ ಬಳಕೆಯಿಂದ ಹೆಚ್ಚುವರಿ ಆದಾಯ ಸಿಗುತ್ತೆ. ಸೋಲಾರ್ ಪ್ಯಾನಲ್ಗಳು ನೆರಳು ನೀಡುವುದರಿಂದ ಮಣ್ಣಿನಲ್ಲಿ ತೇವಾಂಶ ಬೇಗನೆ ಆವಿಯಾಗೋದಿಲ್ಲ. ಇದರಿಂದ 20-30% ನೀರಿನ ಬಳಕೆ ಕಡಿಮೆಯಾಗುತ್ತೆ. ತೀವ್ರವಾದ ಬಿಸಿಲು, ಆಲಿಕಲ್ಲು ಮಳೆ ಅಥವಾ ಭಾರೀ ಗಾಳಿಯಿಂದ ಬೆಳೆಗಳಿಗೆ ಹಾನಿಯಾಗದಂತೆ ಸೋಲಾರ್ ಪ್ಯಾನಲ್ಗಳು ಛಾವಣಿಯಂತೆ ರಕ್ಷಣೆ ನೀಡುತ್ತೆ. ಕೆಳಗೆ ಬೆಳೆಗಳು ಮತ್ತು ಮಣ್ಣಿನ ತೇವಾಂಶ ಇರೋದ್ರಿಂದ ವಾತಾವರಣ ತಂಪಾಗಿರುತ್ತೆ. ಇದು ಸೋಲಾರ್ ಪ್ಯಾನಲ್ಗಳು ಕಾದು ಹೋಗೋದನ್ನು ತಡೆದು ಹೆಚ್ಚು ವಿದ್ಯುತ್ ಉತ್ಪಾದಿಸಲು ನೆರವಾಗುತ್ತೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಶ್ರೀಕೃಷ್ಣ @gmail.com ಚಿತ್ರದಿಂದ ಸಂಜಿತ್ ಹೆಗ್ಡೆ ಹಾಗೂ ಸಂಗಡಿಗರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ್ ಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 1:54. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಆಗ್ರಿ ವೋಲ್ಟಾಯ್ಕ್ಸ್ ಕುರಿತಾಗಿ ಮಾತಾಡ್ತಾ ಇದ್ವಿ. ಇದರಲ್ಲಿ ಯಾವ ಬೆಳೆಗಳನ್ನು ಬೆಳೆಯಲು ಸೂಕ್ತ, ಕಡಿಮೆ ನೆರಳಿನಲ್ಲಿ ಅಥವಾ ಭಾಗಶಃ ಬಿಸಿಲಿನಲ್ಲಿ ಬೆಳೆಯುವ ಬೆಳೆಗಳು ಇದಕ್ಕೆ ಅತ್ಯಂತ ಸೂಕ್ತ. ಟೊಮ್ಯಾಟೊ, ಮೆಣಸಿನಕಾಯಿ, ಕ್ಯಾರೆಟ್, ಆಲೂಗಡ್ಡೆ, ಮೂಲಂಗಿ, ಬದನೆಕಾಯಿ ಈ ತರಕಾರಿಗಳು ಜೊತೆಗೆ ಪಾಲಕ್, ಕೊತ್ತಂಬರಿ, ಮೆಂತೆ ಸೊಪ್ಪು, ಅರಿಶಿನ, ಶುಂಠಿ, ಔಷಧೀಯ ಸಸ್ಯಗಳು ಮತ್ತು ಹುಲ್ಲು ಇದನ್ನು ಇದರ ಅಡಿ ಬೆಳಿಬಹುದು. ಇದಕ್ಕೆ ಇರೋ ಮೇಜರ್ ಚಾಲೆಂಜಸ್, ಸವಾಲುಗಳು ಯಾವುದು ಅಂತ ನೋಡೋದಾದರೆ, ಸೋಲಾರ್ ಪ್ಯಾನಲ್ಗಳನ್ನು ಎತ್ತರಕ್ಕೆ ಜೋಡಿಸಲು ಕಬ್ಬಿಣದ

ಕಂಬಗಳು ಮತ್ತು ರಚನೆಗೆ ಹೆಚ್ಚಿನ ಹಣ ಬೇಕಾಗುತ್ತೆ. ಜೊತೆಗೆ ಟ್ರ್ಯಾಕ್ಟರ್ ಅಥವಾ ಇತರ ಕೃಷಿ ಯಂತ್ರಗಳನ್ನು ಪ್ಯಾನೆಲ್ಗಳ ಕೆಳಗೆ ಚಲಾಯಿಸುವುದು ಸ್ವಲ್ಪ ಕಷ್ಟ ಆಗಬಹುದು. ಇದಾಗಿತ್ತು ಈ ಹೊತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಆಗ್ರಿ ವೋಲ್ಟಾಯಿಕ್ಸ್, ಆಗ್ರಿ ಪ್ಯಾನೆಲ್ ಅಥವಾ ಆಗ್ರಿ ಸೋಲಾರ್ ಕುರಿತಾದ ವಿಷಯ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನ. ಇದೀಗ ಗೀತೆ ಪಲ್ಲಕ್ಕಿ ಚಿತ್ರದಿಂದ, ಗುರುಕಿರಣ್ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರದೇ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸಮಯ 2:36. ಜನಪ್ರಿಯ ಚಿತ್ರಗೀತೆಗಳು ನಿಮಗಾಗಿ. ಮೊದಲಿಗೆ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಎಂಎಸ್ ಪಾಟೀಲ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ಆಪ್ತ ಮಿತ್ರ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು, ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಇದೀಗ ಗೌರಮ್ಮ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಪಾರ್ಥ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ರಾಜೇಶ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮವನ್ನು ಈ ಆಪ್ ಮೂಲಕ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲಿಯೇ ಇದ್ದರೂ ಕೇಳಬಹುದು.
1: ಹಿಂದಿ ಭಾಷಾ ಕೆ ಕಾರ್ಯಕ್ರಮ, ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಭಿ AIR ಆಪ್ ಪರ್ ಮಿಲ್ತೆ.
2: ಬಿಹಾರ್ ಕೆ ಸಭಿ ಭಾಷಾ ಕೆ ಕಾರ್ಯಕ್ರಮ ಕೋ ಸುನು.
3: ಬಾಂಗ್ಲಾ ಭಾಷಾ ಅಕೌಂಟ್ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.
4: আচ্ছা, মারাঠি ভাষা নিউজ অন AIR অ্যাপ মধ্যে উপলব্ধ আছে.
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
1: കാശ്മീർ സബൈൻ ഹിന്ദ് പ്രോഗ്രാം തിച്ച് AIR ആപ്പ് ദിസ്തിയാ.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ, 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು, ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್. ಇದೀಗ ಸ್ಟುಡಿಯೋ ಸಮಯ 3:03. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ನಮ್ಮ ಪ್ರಶ್ನೆಗಳು ಸಿದ್ಧವಾಗಿವೆ, ನೀವು ಉತ್ತರ ಕೊಡೋಕೆ ರೆಡಿಯಾಗಿದ್ದೀರಾ ಅಂತ ತಿಳ್ಕೊಂಡು ಮೊದಲನೇ ಪ್ರಶ್ನೆ ನಿಮಗಾಗಿ. ಲಿಥಿಯಂ ತ್ರಿಕೋನ ಅಥವಾ ಲಿಥಿಯಂ ಟ್ರಯಾಂಗಲ್, ಇದರಲ್ಲಿರುವ 3 ದೇಶಗಳು ಯಾವುವು? ಇದು ಮೊದಲನೇ ಪ್ರಶ್ನೆ. ಲಿಥಿಯಂ ತ್ರಿಕೋನದಲ್ಲಿರುವ 3 ದೇಶಗಳು ಯಾವುವು? ಇದು ಮೊದಲನೇ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9408091013 9480901013. ಒಂದು ಗೀತೆಯ ಕಾಲಾವಕಾಶ. ಇದೀಗ ಮಾತಾಡ್ ಮಾತಾಡು ಮಲ್ಲಿಗೆ ಚಿತ್ರದಿಂದ ರಾಜೇಶ್ ಕೃಷ್ಣನ್, ನಂದಿತಾ ಬಿ ಜಯಶ್ರೀ ಅವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ.

ಮೊದಲನೇ ಪ್ರಶ್ನೆ ಆಗಿತ್ತು ಹೊಂಬಿಸಲು ಕಾರ್ಯಕ್ರಮದಲ್ಲಿ ಲಿಥಿಯಂ ತ್ರಿಕೋನದಲ್ಲಿರುವ ಮೂರು ದೇಶಗಳು ಯಾವ್ಯಾವು ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಹೊನ್ನೂರ್ ಅಲಿ ಹನುಮಂತಾಪುರ, ಸುಭಾನ್ ಕೋರಿ ಹಂಪಸಾಗರದಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಶ್ರೀಕಾಂತ್ ಗೋಡ್ಕಿಂಡಿ

ಧಾರವಾಡದಿಂದ ಸದಾಶಿವ ಹುಲಗೂರ, ಬನಶಂಕರಿ ಎರಡನೇ ಹಂತ ಮತ್ತು ಇನ್ನೂ ಸಾಕಷ್ಟು ಜನರು ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ. ಲಿಥಿಯಂ ತ್ರಿಕೋನ ಅಂದರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿರುವ ಮೂರು ನೆರೆಯ ದೇಶಗಳ ಗಡಿ ಪ್ರದೇಶವನ್ನು ಲಿಥಿಯಂ ತ್ರಿಕೋನ ಅಂತ ಕರೆಯಲಾಗುತ್ತೆ. ಈ ಪ್ರದೇಶ ಭೌಗೋಳಿಕವಾಗಿ ತ್ರಿಕೋನಾಕಾರದಲ್ಲಿದ್ದು ಪ್ರಪಂಚದಲ್ಲೇ ಅತಿ ಹೆಚ್ಚು ಲಿಥಿಯಂ ಗಣಿ ನಿಕ್ಷೇಪಗಳನ್ನು ಹೊಂದಿರುವುದರಿಂದ ಈ ಹೆಸರು ಬಂದಿದೆ, ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ. ಇದೀಗ ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆ. ಭಾರತೀಯ ಚಿತ್ರರಂಗದಲ್ಲಿ ಮರಣೋತ್ತರವಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರ್ಯಾರು? ಭಾರತೀಯ ಚಿತ್ರರಂಗದಲ್ಲಿ ಮರಣೋತ್ತರವಾಗಿ ಅಂದರೆ ಪಾಸ್ಥಮಸ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರ್ಯಾರು? ಇದು ಎರಡನೇ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಇದೀಗ ಶುಭಂ ಚಿತ್ರದ ಗೀತೆ, ಚಿತ್ರ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಸ್ಟುಡಿಯೋ ಸಮಯ 3:18. ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಎರಡನೇ ಪ್ರಶ್ನೆ. ಭಾರತೀಯ ಚಿತ್ರರಂಗದಲ್ಲಿ ಮರಣೋತ್ತರವಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರ್ಯಾರು ಅಂತ ಹೇಳಿ ಕೇಳಿದೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಶಿವಪ್ರದ ಅರವಿಂದ್ ಸರೋಜಿನಿ ಕೆಂಗೇರಿ ಬೆಂಗಳೂರಿನಿಂದ, ಸೀತಮ್ಮ ಶರಣ್ಯ ಶ್ರೀಜಿತ್ ಶ್ರೀಹರಿ ಶಾರ್ವರಿ ಶ್ರೀಹನ್ ಶ್ರೀಯ ಹರುಮನೆ ತೀರ್ಥಹಳ್ಳಿಯಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಸುಮಿತ್ರಾ ಸಂಡೂರಿನಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಇನ್ನು ಮತ್ತಷ್ಟು ಜನರ ಉತ್ತರಗಳು ಸರಿಯಾಗಿದ್ವು, ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಉತ್ತರ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸರಿಯಾದ ಉತ್ತರ ಪೃಥ್ವಿರಾಜ್ ಕಪೂರ್ ಮತ್ತು ವಿನೋದ್ ಖನ್ನಾ ಆಗಿತ್ತು. ಪೃಥ್ವಿರಾಜ್ ಕಪೂರ್ ಅವರಿಗೆ 1971 ಸಾಲಿನ ಪ್ರಶಸ್ತಿ, ಮತ್ತೆ ವಿನೋದ್ ಖನ್ನಾ ಅವರಿಗೆ 2017 ಸಾಲಿನ ಪ್ರಶಸ್ತಿ ಪಡೆದಿದ್ರು ಇವರಿಬ್ರು. ಇದೀಗ ಕಾರ್ಯಕ್ರಮದಲ್ಲಿ ಮೂರನೇ ಪ್ರಶ್ನೆ. ಹಂಸಗೀತೆ ಚಿತ್ರದಲ್ಲಿ ಅನಂತ್ನಾಗ್ ಅವರು ನಿರ್ವಹಿಸಿದ ಪಾತ್ರ ಯಾವುದು? ಇದು ಮೂರನೇ ಪ್ರಶ್ನೆ. ಹಂಸಗೀತೆ ಚಿತ್ರದಲ್ಲಿ ಅನಂತ್ನಾಗ್ ಅವರು ನಿರ್ವಹಿಸಿದ ಪಾತ್ರ ಯಾವುದು, ಅವರ ಅಥವಾ ಅವರ ಪಾತ್ರದ ಹೆಸರೇನು? ಇದು ಮೂರನೇ ಪ್ರಶ್ನೆ. ಇದೀಗ ರಾಮಕೃಷ್ಣ ಚಿತ್ರದ ಗೀತೆ ಹರಿಹರನ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್. ಪ್ರಶ್ನೆಯಾಗಿತ್ತು, ಹಂಸಗೀತೆ ಚಿತ್ರದಲ್ಲಿ ಅನಂತ್ ನಾಗ್ ಅವರು ನಿರ್ವಹಿಸಿದ ಪಾತ್ರ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಂದ್ರ ಈಚಲಬೀಡು ಎಂ ವಿಶ್ವನಾಥ ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಎಸ್ಕೆ ಸುಬ್ಬರಾಯಪ್ಪ ಸಾತನೂರಿನಿಂದ, ನಂಬರ್ ಎನಿಂಗ್ ವಿತ್ 5360, ಗೀತಾ ಮೂರ್ತಿ ಶೃಂಗೇರಿಯಿಂದ, ಜೆ ವಿಲ್ಫ್ರೆಡ್ ಕೋತನೂರು ಬೆಂಗಳೂರಿನಿಂದ, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಸದಾಂ ಹೆಚ್ ಡಿ ಹನುಮಂತಾಪುರ ಜಗಳೂರಿನಿಂದ. ಇನ್ನು ಮತ್ತಷ್ಟು ಜನರ ಉತ್ತರಗಳು ಸರಿಯಾಗಿದ್ವು. ನಿಮಗೆಲ್ಲ ಅಭಿನಂದನೆಗಳು. ಸರಿಯಾದ ಉತ್ತರ ಭೈರವಿ ವೆಂಕಟ ಸುಬ್ಬಯ್ಯ. 1975 ತೆರೆ ಕಂಡ ಪ್ರಸಿದ್ಧ ಕನ್ನಡ ಚಲನಚಿತ್ರ ಹಂಸಗೀತೆ, ಈ ಚಿತ್ರದಲ್ಲಿ ಅನಂತ್ ನಾಗ್ ಅವರು ಭೈರವಿ ವೆಂಕಟ ಸುಬ್ಬಯ್ಯ ಇವರ ಪಾತ್ರದಲ್ಲಿ ನಟನೆ ಮಾಡಿರ್ತಾರೆ. ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಈ ಚಿತ್ರ ತರಾಸು ತರಾ ಸುಬ್ಬರಾಯ ಅವರ ಕಾದಂಬರಿಯನ್ನ ಆಧರಿಸಿದ್ದು. ಇದೀಗ ಮುಂದಿನ ಪ್ರಶ್ನೆ: ದಕ್ಷಿಣ ಚೀನಾ ಸಮುದ್ರ, ಸೌತ್ ಚೈನಾ ಸಿ, ಇದು ಯಾವ ಮಹಾಸಾಗರದಲ್ಲಿದೆ? ಇದು ಮುಂದಿನ ಪ್ರಶ್ನೆ. ದಕ್ಷಿಣ ಚೀನಾ ಸಮುದ್ರ, ಸೌತ್ ಚೈನಾ ಸಿ, ಇದು ಯಾವ ಮಹಾಸಾಗರದಲ್ಲಿ ಇದೆ? ಸೌತ್ ಚೈನಾ ಸಿ, ದಕ್ಷಿಣ ಚೀನಾ ಸಮುದ್ರ, ಇದು ಯಾವ ಮಹಾಸಾಗರದಲ್ಲಿದೆ? ಇದು ಮುಂದಿನ ಪ್ರಶ್ನೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಪ್ರಶ್ನೆಯಾಗಿತ್ತು. ದಕ್ಷಿಣ ಚೀನಾ ಸಮುದ್ರ ಇದು ಯಾವ ಮಹಾಸಾಗರದಲ್ಲಿದೆ ಅಂತ, ಸೌತ್ ಚೈನಾ ಸಿ ಇದು ಯಾವ ಮಹಾಸಾಗರದಲ್ಲಿ ಇದೆ ಅಂತ ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಘುನಾರಾಯಣ್ ಬೆಂಗಳೂರಿನಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರ, ಸೋನು ಚಿತ್ರದುರ್ಗದಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಉದಯ್ ಕರ್ಕಿರ ಉಡುಪಿಯಿಂದ, ಬಿಕೆ ಶಿವಕುಮಾರ್ ಸಿಂಗಟಗೆರೆ, ಎಸ್ಎಂ ಶೋಭಾ ಹಾಸನ್ನಿಂದ, ಉಸ್ಮಾನ್ ಸುಳ್ಯದಿಂದ, ಎಲ್ಲಮ್ಮ ದೇವದುರ್ಗದಿಂದ, ಬಿಬಿ ಭೂಮಿಕಾ ಬಸವರಾಜ್. ಇನ್ನು ಮತ್ತಷ್ಟು ಜನರ ಉತ್ತರಗಳು ಸರಿಯಾಗಿವೆ. ನಿಮಗೆಲ್ಲ ಅಭಿನಂದನೆಗಳು. ಸರಿಯಾದ ಉತ್ತರ ಪೆಸಿಫಿಕ್ ಮಹಾಸಾಗರ ಅಂದರೆ ಪೆಸಿಫಿಕ್ ಓಷನ್. ಇನ್ನೂ ಹೆಚ್ಚು ನಿರ್ದಿಷ್ಟವಾಗಿ ಹೇಳೋದಾದರೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ: ಅಂಟಾರ್ಕ್ಟಿಕಾ ದಕ್ಷಿಣ ಧ್ರುವ, ಈ ಪ್ರದೇಶದ ಮುಖ್ಯ ಗುರುತಿಸಲ್ಪಡುವ ಪ್ರಾಣಿ ಪೆಂಗ್ವಿನ್. ಅದೇ ರೀತಿ ಆರ್ಕ್ಟಿಕ್ ಉತ್ತರ ಧ್ರುವ, ಈ ಪ್ರದೇಶದ ಮುಖ್ಯ ಗುರುತಿಸಲ್ಪಡುವ ಪ್ರಾಣಿ ಯಾವುದು? ಇದು ಮುಂದಿನ ಪ್ರಶ್ನೆ. ಅಂಟಾರ್ಕ್ಟಿಕಾ ದಕ್ಷಿಣ ಧ್ರುವದಲ್ಲಿ ಮುಖ್ಯವಾಗಿ ಗುರುತಿಸಲ್ಪಡುವ ಪ್ರಾಣಿ ಪೆಂಗ್ವಿನ್, ಆದರೆ ಅದೇ ರೀತಿ ಆರ್ಕ್ಟಿಕ್ನಲ್ಲಿ ಉತ್ತರ ಧ್ರುವ ಇಲ್ಲಿ ಮುಖ್ಯವಾಗಿ ಗುರುತಿಸಲ್ಪಡುವ ಪ್ರಾಣಿ ಯಾವುದು? ಇದು ಮುಂದಿನ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಓಂಕಾರ ಚಿತ್ರದ ಗೀತೆ, ಕವಿತಾ ಕೃಷ್ಣಮೂರ್ತಿ ಹಾಗೂ ಹರಿಹರನ್ ಅವರ ಗಾಯನದಲ್ಲಿ, ಉಪೇಂದ್ರ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಆಗಿತ್ತು,

ಸರಿಯಾದ ಉತ್ತರ ಧ್ರುವ ಪ್ರದೇಶದ ಕರಡಿ ಅಥವಾ ಪೋಲಾರ್ ಬೇರ್ ಅಥವಾ ಹಿಮ ಕರಡಿ ಅಂತ ಹೇಳಬಹುದು. ಆರ್ಕ್ಟಿಕ್ ಪ್ರದೇಶದಲ್ಲಿ ರೇಂಡೀರ್, ಕ್ಯಾರಿಬ್ಯೂ ಮತ್ತು ಆರ್ಕ್ಟಿಕ್ ಫಾಕ್ಸ್ ಕೂಡ ಕಂಡುಬರುತ್ತೆ. ಆದರೆ ಪೆಂಗ್ವಿನ್ಗೆ ಸಮಾನವಾದ ಪ್ರಮುಖ ಪ್ರಾತಿನಿಧಿಕ ಪ್ರಾಣಿ ಹಿಮ ಕರಡಿ ಆಗಿರೋದ್ರಿಂದ ಅಂಟಾರ್ಕ್ಟಿಕ್ ಇಲ್ಲಿ ಪೆಂಗ್ವಿನ್ ಕಂಡುಬಂದರೆ ಆರ್ಕ್ಟಿಕ್ನಲ್ಲಿ ಮುಖ್ಯವಾಗಿ ಗುರುತಿಸಲ್ಪಡುವ ಪ್ರಾಣಿ ಪೋಲಾರ್ ಬೇರ್ ಅಥವಾ ಹಿಮ ಕರಡಿ.

ಬೇಗ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ. ಕಾವೇರಿ, ವೈತರಣ, ಗೋದಾವರಿ, ಕೃಷ್ಣ ಈ ನಾಲ್ಕು ನದಿಗಳಲ್ಲಿ ಯಾವ ನದಿ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ? ಕಾವೇರಿ ನದಿ, ವೈತರಣ ನದಿ, ಗೋದಾವರಿ, ಕೃಷ್ಣ ಈ ನಾಲ್ಕು ನದಿಗಳಲ್ಲಿ ಯಾವ ನದಿ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ? ಇದು ಮುಂದಿನ ಪ್ರಶ್ನೆ. ಇದೀಗ ಚಪ್ಪಾಳೆ ಚಿತ್ರದ ಗೀತೆ ಆರ್ ಪಿ ಪಟ್ನಾಯಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ ಆರ್ ಪಿ ಪಟ್ನಾಯಕ್ ಅವರದೇ ಸಂಗೀತ ಸಂಯೋಜನೆ ಇರುವ ಗೀತೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489901013.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ ಆಗಿತ್ತು, ಕಾವೇರಿ, ವೈತರಣ, ಗೋದಾವರಿ, ಕೃಷ್ಣ ಈ ನದಿಗಳಲ್ಲಿ ಯಾವ ನದಿ ಪಶ್ಚಿಮಕ್ಕೆ ಹರಿಯುವ ನದಿ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರದಿಂದ, ಸುನಂದಾ ಸ್ಕಂದಾಲೇಔಟ್, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಗೀತಾಮೂರ್ತಿ ಶೃಂಗೇರಿಯಿಂದ, ಉದಯ್ ಕರ್ಕೇರ ಉಡುಪಿಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆಲ್ಲ ಅಭಿನಂದನೆಗಳು. ಸರಿಯಾದ ಉತ್ತರ ವೈತರಣ. ಕಾವೇರಿ, ಗೋದಾವರಿ ಮತ್ತು ಕೃಷ್ಣಾ ನದಿಗಳು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರಿದ್ರೆ, ವೈತರಣ ನದಿ ಪಶ್ಚಿಮಕ್ಕೆ ಹರಿದು ಅರೇಬಿಯನ್ ಸಮುದ್ರವನ್ನ ಸೇರುತ್ತೆ. ವೈತರಣ ಅಥವಾ ವೈತರಣಿ ನದಿ ಇದು ಹುಟ್ಟೋದು ಮಹಾರಾಷ್ಟ್ರದ ನಾಸಿಕ್ ಹತ್ರ ತ್ರಯಂಬಕೇಶ್ವರ್ನಲ್ಲಿ ಹುಟ್ಟಿ ಇದು ಅರೇಬಿಯನ್ ಸಮುದ್ರವನ್ನ ಸೇರುತ್ತೆ. ಆದ್ದರಿಂದ ಪಶ್ಚಿಮಕ್ಕೆ ಹರಿಯುವ ನದಿ ಸರಿಯಾದ ಉತ್ತರ ಆಗಿತ್ತು, ವೈತರಣ ನದಿ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಸರಿ ಉತ್ತರ ಕಳಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು, ಉತ್ತರಗಳನ್ನು ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದದ್ದು ಆರ್ ಜೆ ಶ್ರಾವ್ಯ ಹರುಮನೆ. ಮತ್ತೆ ಸಿಗೋಣ 4 ಗಂಟೆಗೆ ಸರಿಯಾಗಿ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಿಂದೆ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡಿಕೊಳ್ಳೋ ಸಮಯ ಗುಲ್ಮೊಹರ್.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
4: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಇದೀಗ ಒಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತೀಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ ಹೀಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರಿನಲ್ಲಿ 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು ಇಲ್ಲಿ 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿ ಇರುತ್ತೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ avedhan.prasarbharati.org ಇಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ರ ಒಳಗೆ ಅರ್ಜಿ ಸಲ್ಲಿಸಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:02. ಗುಲ್ಮೊಹರ್ ಕಾರ್ಯಕ್ರಮ. ನಿಮ್ಮದೇ ನೆಚ್ಚಿನ ಹಿಂದಿ ಗೀತೆಗಳನ್ನು ನಮಗೆ ನೀವು ಕರೆ ಮೂಲಕ ಅಥವಾ ವಾಟ್ಸಪ್ ಮೂಲಕ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ನಮ್ಮ ದೂರವಾಣಿ ಸಂಖ್ಯೆ 0802228216. ಜೊತೆಗೆ ಇಂದಿನ ವಿಷಯ ಏನು ಅಂದರೆ ಸ್ವಚ್ಛ ಭಾರತ ಅಭಿಯಾನ. ಇದರ ಕುರಿತಾಗಿ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮ ದೇಶದಾದ್ಯಂತ ಶುರುವಾಗಿದೆ. 17 ಸೆಪ್ಟೆಂಬರ್ನಿಂದ ನಾವು 2014 ಸ್ವಚ್ಛ ಭಾರತ್ ಅಭಿಯಾನವನ್ನು ಕಾರ್ಯಗತಗೊಳಿಸಿಕೊಂಡು ಬಂದಿದ್ದೀವಿ. ಸೊ ಇದರಿಂದ ನಿಮಗೆ ಏನಾದರೂ ಉಪಯೋಗ ಆಗಿದ್ದರೆ, ಸ್ವಚ್ಛ ಭಾರತ್ ಅಭಿಯಾನ ಈ ಅಭಿಯಾನದಿಂದ ನಿಮಗೆ ಏನಾದರೂ ಉಪಯೋಗ ಆಗಿದ್ರೆ ಅದರ ಕುರಿತಾಗಿ ನಮ್ಮ ಜೊತೆ ಹಂಚ್ಕೋಬಹುದು. ಜೊತೆಗೆ ನೀವು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ, ಸ್ವಚ್ಛ ಭಾರತ ಅಭಿಯಾನ ಯಾವುದಾದ್ರೂ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ರೆ ಇದರ ಕುರಿತಾಗಿ ಇದರ ಅನುಭವನ ಸಹ ನಮ್ಮ ಜೊತೆ ಹಂಚ್ಕೋಬಹುದು. ಇದೀಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗೀತೆ ಸಫರ್ ಚಿತ್ರದಿಂದ ಮುಖೇಶ್ ಅವರ ಗಾಯನದಲ್ಲಿ ಇಂದೀವರ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

0: ಹಲೋ, ನಮಸ್ತೆ.
1: ಹಾಯ್, ಗುಡ್ ಆಫ್ಟರ್ನೂನ್ ಶಾರ್ಯಾ ಜಿ.
0: ಹಾ, ನಮಸ್ತೆ ಸರ್. ನಿಮ್ಮ ಹೆಸರು?
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಹಾ, ನಿಮಗೆ ಯಾವ ಗೀತೆ ಬೇಕಿತ್ತು?
1: ನೋಡಿ, ನನಗೆ ಯಾವಾಗ್ಲೂ ಗುಲ್ಜಾರ್ ಲಿರಿಕ್ಸ್ ಅಷ್ಟು ಬಹಳ ಇಷ್ಟ ಆಗತ್ತೆ. ಹಾಗಾಗಿ ಇವತ್ತು ಒಂದು ಸಾಂಗ್, ಅವ್ರು ಬರೆದಿರೋದು ಒಂದ್ ಸಾಂಗ್ ಕೇಳೋಣ ಅನ್ಸ್ತು. ಏನಂದ್ರೆ, ಇದು ಕಟ್ಟಾ ಮೀಟಾ ಅಂತ ಹೇಳ್ಬಿಟ್ಟು 1978 ಫಿಲಂ ಇದು. ಇದರಲ್ಲಿ ಒಂದ್ ಸಾಂಗ್ ಇದೆ, ತುಮ್ಸೆ ಮಿಲಾ ತಾ ಪ್ಯಾರ್ ಕುಚ್ ಅಚ್ಚೆ ನಸೀಬ್ ಥೇ ಅಂತ ಹೇಳ್ಬಿಟ್ಟು ಒಂದ್ ಇದೆ. ಇದರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಸಾಂಗ್ ಸ್ಟಾರ್ಟ್ ಆಗೋದೆ ಒಂದು ಡೈಲಾಗ್ ಬೇಸ್ಡ್, ಅಂದ್ರೆ ದಿಸ್ ಸಾಂಗ್ ಇಸ್ ಪಿಕ್ಚರೈಸ್ಡ್ ಆನ್ ರಾಕೇಶ್ ರೋಷನ್ ಅಂಡ್ ಬಿಂದ್ಯಾ ಗೋಸ್ವಾಮಿ, ಅಂಡ್ ಮ್ಯೂಸಿಕ್ ಸ್ಕೋರ್ಡ್ ಬೈ ಹಿಸ್ ರಾಕೇಶ್ ರೋಷನ್ಸ್ ಬ್ರದರ್ ರಾಜೇಶ್ ರೋಷನ್. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್, ಸ್ಟಾರ್ಟ್ಸ್ ವಿತ್ ಅ ಡೈಲಾಗ್ ಅಂಡ್ ಲವ್ಲಿ ಮ್ಯೂಸಿಕ್. ನೀವು ಕೇಳಿ, ನಾನು ಕೇಳ್ತೇನೆ, ನಮ್ಮ ಶ್ರೋತೃ ಮಿತ್ರಗೂ ಕೇಳ್ತಾರೆ
0: ಖಂಡಿತ. ಜೊತೆಗೆ ಇವತ್ತಿನ ವಿಷಯ ಸ್ವಚ್ಛ ಭಾರತ್ ಕುರಿತಾಗಿ.
1: ಹಾ, ನೀವು ಸ್ವಚ್ಛತೆ ಬಗ್ಗೆ ಅವ್ನು ಮಾತಾಡಿದ್ರಲ್ಲ, ಅದರಲ್ಲಿ ನಾನು ಯಾವುದೇ ಅಭಿಯಾನದಲ್ಲಿ ನಾನು ಪಾಲ್ಗೊಂಡಿಲ್ಲ. ಆದ್ರೆ ಈ ನಮ್ಮ ಮನೆ ಒಳಗೆ ಸ್ವಚ್ಛತೆ, ಅದನ್ನ ನಾವು ರೆಗ್ಯುಲರ್ ಆಗಿ ಕಾಪಾಡ್ಕೊಂಡ್ ಬಂದಿದ್ವಿ. ಅಂದ್ರೆ ಹೇಗೆ ವೆಟ್ ವೇಸ್ಟ್ ಅಂಡ್ ಡ್ರೈ ವೇಸ್ಟ್ ಅದನ್ನ ಸಪರೇಟ್ ಮಾಡೋದು, ಟೈಮಿಗೆ ಸರಿಯಾಗಿ ಅದನ್ನ ತಗೊಂಡೋಗಿ ಕೊಡೋದು, ಅದರಲ್ಲೂ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆಯಲ್ಲ ನಮ್ಮ ಮನೆಯಲ್ಲಿ ಬಹಳ ಇದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಈ ರಿಮೋಟ್ ಕಂಟ್ರೋಲ್ಡ್, ಆಲ್ ಫ್ಯಾನ್ಸ್ ಆರ್ ರಿಮೋಟ್ ಕಂಟ್ರೋಲ್ಡ್ ಅಂಡ್ ಆಲ್ ಮೋಸ್ಟ್ ಮೇನ್ ಡೋರ್ಸ್ ಆರ್ ಆಲ್ ಕಂಟ್ರೋಲ್ಡ್ ಬೈ ದ ರಿಮೋಟ್. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಲಾಟ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ವೇಸ್ಟ್ ಆಗತ್ತೆ. ಅದು ನಾವು ಬಿಬಿಎಂಪಿ ಆರ್ಗನೈಸ್ ಮಾಡಿರೋದು ಕೊಡೋದಿಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಬೇರೆ ಇದ್ದಾರೆ. ಸೊ ಅವ್ರಿಗೆ ಅದನ್ನ ನಾವು ಆಲ್ ಎಲೆಕ್ಟ್ರಾನಿಕ್ ವೇಸ್ಟೇಜ್ ಇದೆಯಲ್ಲ, ಅದನ್ನ ವೇಸ್ಟೇಜಸ್ ನ ಅವ್ರಿಗೆ ಸಪರೇಟ್ ಆಗಿ ಕೊಡ್ತೀವಿ. ಇದು ಒಂಥರ ನಾವು ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದಿರೋದು ಸ್ವಚ್ಛ ಅಭಿಯಾನದ ಬಗ್ಗೆ. ಅದು ಬಿಟ್ಟು ನಮ್ಮ ರೋಡ್ ಅಲ್ಲೂ ಅಷ್ಟೇ, ಎಲ್ಲರಿಗೂ ನಾವು ಒಂಥರ ನಾವು ಅಭಿಯಾನ ಮಾಡಿರೋದ್ರಿಂದ ರೋಡ್ ಅಲ್ಲಿ ಮಾತ್ರ ದಯವಿಟ್ಟು ಇದನ್ನ ಅನುಸರಿಸಿ, ಮನೆಯದು ಇದು ಮತ್ತೆ ಇದು ಬಿಬಿಎಂಪಿ ಯಾವ್ದು ಹೇಳ್ತಾರೋ ಅದನ್ನ ಕರೆಕ್ಟ್ ಆಗಿ ತಗೊಂಡೋಗಿ ಅವ್ರ ಟೈಮ್ ಬಂದ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನಮ್ಮ ರೋಡಿನ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ತೀವಿ.
0: ಖಂಡಿತ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಪ್ಲೆಜರ್ ಟಾಕಿಂಗ್ ಟು ಯು ಶಾರ್ಯಾಜಿ. ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದಿಸ್ ಕಿಶೋರ್ ದಾ.

0: ಬಂದಿದೆ ಸಾಂಗ್, ವಂಡರ್ಫುಲ್ ಸಾಂಗ್, ರಿಯಲಿ ನೀವು ಕೇಳಿ ನಾನು ಕೇಳ್ತೀನಿ
1: ಖಂಡಿತ. ಇದೀಗ ಕಟ್ಟ ಮೀಟ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಗುಲ್ಜರ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.
2: ತುಮಾರೆ ಡ್ಯಾಡಿ ಕೆ ಮರ್ಜಿ ಕೆ ಖಿಲಾಫ್ ಹಮಾರಾ ಇಸ್ ತರಹ ಸೇ ಔರ್ ಮಿಲ್ನಾ ಕ್ಯಾ ಕರೂ ಕುಚ್ ಸಮಝ್ ಮೇ ನಹೀಂ ಆತಾ.
3: ಕುಚ್ ಕರ್ನೆ ಕಿ ಜರೂರತ್ ನಹೀಂ ಹೈ, ಹಮ್ ಕೈಸೆ ಮಿಲ್ತೆ ಆಯೇ ಹೈ, ಮಿಲ್ತೆ ರಹೆಂಗೆ.
2: ಫಿರ್ ಭಿ ಜರೀನ್, ಆಖಿರ್ ವೋ ತುಮಾರೆ ಡ್ಯಾಡಿ ಹೈ, ತುಮಾರೆ ಲಿಯೇ ಜರೂರ್ ಕುಚ್ ಔರ್ ಸೋಚ ರಖಾ ಹೋಗಾ.
3: ಸೋಚ್ನೆ ದೋ,
2: ಬುರಾ ಮತ್ ಮಾನ್ನಾ ಜರೀನ್. ಮೈ ನಹೀಂ ಚಾಹತಾ ಮೇರಿ ವಜಹ ಸೇ ತುಮ್ಹೇ ಕೋಯಿ ಪರೇಶಾನಿ ಉಠಾನಿ ಪಡೆ. ಔರ್ ಫಿರ್ ಯೇ ಭಿ ತೋ ಸಚ್ ಹೈ ಕಿ ಮೈ ಏಕ್ ಮಾಮೂಲಿ ಘರ್ ಕಾ ಲಡ್ಕಾ ಹೂಂ.
3: ಫಿರೋಜ್, ತುಮ್ ಮುಝೆ ಪ್ಯಾರ್ ಕರ್ತೆ ಹೋ.
2: ಲೇಕಿನ್ ಜರೀನ್, ಸಿರ್ಫ್ ಪ್ಯಾರ್ ಸೇ ತೋ ಸಬ್ ಕುಚ್ ನಹೀಂ ಹೋತಾ. ತುಮ್ ಬಡೆ ಘರ್ ಕಿ ಲಡ್ಕಿ ಹೋ, ತುಮ್ಹಾರೆ ಡ್ಯಾಡಿ
3: ತುಮ್ ಮುಝೆ ಪ್ಯಾರ್ ಕರ್ತೆ ಹೋ.
2: ಫಿರ್ ಮೇರೆ ಕಾಲೇಜ್ ಕಾ ಯಹೀ ಆಖರಿ ಸಾಲ್ ಹೈ, ಬಿಎ ಕೆ ಬಾದ್ ಔರ್ ಪಢ್ ಭಿ ನಹೀಂ ಪಾಉಂಗಾ. ಪತಾ ನಹೀಂ ಕಬ್ ಕೈಸಿ ನೌಕರಿ ಮಿಲೆ. ಔರ್
3: ಫಿರೋಜ್, ತುಮ್ ಮುಝೆ ಪ್ಯಾರ್ ಕರ್ತೆ ಹೋ.
2: ಪ್ಯಾರ್ ತೋ ಕರ್ತಾ ಹೂಂ ಜರೀನ್, ಬಹುತ್ ಪ್ಯಾರ್ ಕರ್ತಾ ಹೂಂ. ಲೇಕಿನ್
3: ಪ್ಯಾರ್ ಕರ್ತೆ ಹೋ ನಾ.
2: ಪರ್ ಜರೀನ್ ತುಮ್
4: ತುಮಸೆ ಮಿಲಾ ಥಾ ಪ್ಯಾರ, ಕುಚ್ ಅಚ್ಚೆ ನಸೀಬ್ ಥೇ.

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್ ಅವರೇ, ಒನ್ನೂರಲ್ಲಿ ಹನುಮಂತಾಪುರದಿಂದ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಮೇಡಮ್ ಅವರೇ.
0: ನಮಸ್ತೆ ಸರ್, ಯಾವ ಹಾಡ್ ಬೇಕಿತ್ತು ನಿಮಗೆ?
1: ಮೇಡಮ್ ಅವರೇ, ನನಗೆ ಕಯಾಮತ್ ಸೇ ಕಯಾಮತ್ ಚಿತ್ರದಿಂದ ಐ ಮೇರೆ ಹಮ್ ಸಫರ್ ಅಂತ ಒಂದು ಹಾಡಿದೆಯಲ್ಲ ಮೇಡಮ್ ಅವರೇ, ಆ ಹಾಡ್ ಬೇಕಾಯ್ತು ಮೇಡಮ್ ಅವರೇ.
0: ಖಂಡಿತ ಸರ್. ಮತ್ತೆ ಇವತ್ತಿನ ವಿಷಯ ಬಂದು ಸ್ವಚ್ಛ ಭಾರತ ಅಭಿಯಾನ.
1: ಸ್ವಚ್ಛತಾ ಭಾರತದಲ್ಲಿ ನಾನು ಎಲ್ಲಿ ಭಾಗವಹಿಸಿಲ್ಲ ಮೇಡಮ್
0: ಅವರೇ.
1: ಈಗ ಅಂದ್ರೆ ನಮ್ಮ ಮನೆ ಮುಂದೆ ನಮ್ಮ ಮನೆ ಮಗ್ಗಲಾಗಿ ಒಟ್ಟು 4 ರಸ್ತೆ ಇದೆ ಮೇಡಮ್ ಅವರೇ, ಒಂದು 20 ಇದೆ. ಬೆಳಿಗ್ಗೆ ನಾನು ಎದ್ದ ತಕ್ಷಣ ಆ 20 ಕ್ಲೀನ್ ಕಸ ಗುಡಿಸಿ ನೀರೆಲ್ಲ ಹಾಕಿ ದಿವಸ ನನ್ನ ನಮ್ಮ ಸುತ್ತಮುತ್ತ ನಮ್ಮ ಮನೆ ಸುತ್ತ ನಾವ್ ಏನಿದೆ ಅದು ಸ್ವಚ್ಛವಾಗಿ ಇಟ್ಕೊಂತೀವಿ ಮೇಡಮ್ ಅವರೇ. ನಾವು ಅಂಗಡಿ ಮುಂದೆ ಆಗಿರ್ಬೋದು, ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಪಕ್ಕದಾಗೆ, ಆ ದೇವಸ್ಥಾನ ಮುಂದೆ ಅದೆಲ್ಲ ಡೈಲಿ ದಿವಸ ನಾನು ಸ್ವಚ್ಛ ಮಾಡಿ ನಾನು ನೀರ್ ಹಾಕಿ ಡೈಲಿ ಇದೇನ್ ಮಾಡ್ತೀನಿ ಮೇಡಮ್, ಕ್ಲೀನ್ ಆಗಿ ಇಟ್ಕೊಂತೀವಿ.
0: ಹೌದಾ ಸರ್, ಖುಷಿ ಆಯ್ತು ಕೇಳಿ.
1: ಹಲೋ,
0: ಹಾ ಕೇಳಿಸ್ತಾ ಇದೆಯಾ? ಹಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಇದೀಗ ಕೇಳಿ ಕಯಾಮತ್ ಸೇ ಕಯಾಮತ್. ತಕ್ ಚಿತ್ರದಿಂದ ಉದಿತ್ ನಾರಾಯಣ್ ಅಲ್ಕಾಯಗ್ನಿಕ್ ಅವರ ಗಾಯನದಲ್ಲಿ, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: ಹಲೋ, ನಮಸ್ತೆ.
1: ನಮಸ್ತೆ, ನಾನು ಹೆಸರು ಶ್ರೀಕಾಂತ್.
0: ನಮಸ್ತೆ ಶ್ರೀಕಾಂತ್ ಸರ್.
1: ಮೇಡಮ್, ಐ ಆಮ್ ಗೆಟಿಂಗ್ ಯು ವೆರಿ ಫೇಂಟ್.
0: ಹಲೋ,
1: ಡಿಡ್ ಯು ಪುಟ್ ಮೀ ಆನ್ ಕನ್ಸೋಲ್?
0: ಯೆಸ್ ಯೆಸ್, ಕ್ಯಾನ್ ಯು ಹಿಯರ್ ಮೀ?
1: ಐ ಆಮ್ ಗೆಟಿಂಗ್ ಯು ವೆರಿ ಫೇಂಟ್.
0: ಹಲೋ
1: ಹಲೋ
0: ಹಲೋ,
1: ಓಕೆ. ಯೆಸ್ ಮೇಡಮ್, ಓಕೆ.
0: ಹಾ, ಓಕೆ.
1: ಮೇಡಮ್, ಯು ಸೀ ದಟ್ ಐ ವಾಂಟ್ ದ ಸಾಂಗ್ ಫಿಲ್ಮ್ ಸೆಹರಾ. ದ ಸಾಂಗ್ ಇಸ್ ತುಮ್ ತೋ ಪ್ಯಾರ್ ಹೋ ಸಜನಿ.
0: ಓಕೆ ಸರ್. ಹಾ.
1: And for Swachh Bharat, I want to say something, madam. That Swachh Bharat means we should not dirty our home, our roots, our country, our city. For that, madam, at least if we have a car, we can put one dustbin in our car. But if you are walking, if you are in the bus, if you are anywhere, then at least after every 100 meters, there should be one dustbin. If no dustbin, where should I put the dust? Where should I put? It is very easy to say Swachh Bharat. It is very difficult to put dustbin everywhere. At least for 100 meters. And you see, in Asian Games, now Asian Games in Japan. In Japan, people carry with them one carry bag in which they put their dust. They put their garbage, and whenever they get any dustbin, they dispose it. So that much we cannot do, madam, to carry one the garbage bag with us. So at least one dustbin every 100 meters should be there.
0: ಖಂಡಿತ ಸರ್, ಖಂಡಿತ. ಹಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶ್ರೀಕಾಂತ್ ಅವರ ನೆಚ್ಚಿನ ಗೀತೆ ಸೆಹರಾ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ, ಹಜರತ್ ಜೈಪುರಿ ಅವರ ಸಾಹಿತ್ಯ, ರಾಮ್ಲಾಲ್ ಅವರ ಸಂಗೀತ.

0: ಸ್ವಚ್ಛ ಭಾರತ್ ಅಭಿಯಾನ ಇದ್ರ ಕುರಿತಾಗಿ ಮಾತಾಡೋದಾದ್ರೆ?
1: ಹಾ ಮೇಡಮ್, ಸ್ವಚ್ಛ ಭಾರತ್ ಅಭಿಯಾನ ಅಂದ್ರೆ ಮೇಡಮ್, ನಾನು 15 ವರ್ಷದಿಂದ ಸ್ವಚ್ಛ ಭಾರತ್ ಅಭಿಯಾನ ಕೆಲಸದಲ್ಲಿ ನಿರಂತರವಾಗಿ ತೊಡಸ್ಕೊಂಡಿದ್ದೀನಿ. ದಾವಣಗೆರೆಯಲ್ಲಿ ನಮ್ದು ಸಂಸ್ಥೆ ಇದೆ ಮೇಡಮ್, ಮಹಿಳಾ ಸಮಾಜ ಇದೆ. ಅದರಿಂದ ನಾವು ಪ್ರತಿ ತಿಂಗಳ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತಾ ಬರ್ತೀವಿ ಮೇಡಮ್. ಅವಾಗ ನಾವು ಕೆಲವು ಕಡೆ ಎಲ್ಲ ಹಾಸ್ಪಿಟಲ್ಗಳು ಅಲ್ಲೆಲ್ಲ ಹೋಗಿ ಶಾಲೆಗಳು ಮತ್ತೆ ಪಾರ್ಕ್ಗಳು ಮೇಡಮ್, ಮೇನ್ ಪಾರ್ಕ್ಗಳಲ್ಲೆಲ್ಲ ಹೋಗಿ ಸ್ವಚ್ಛತೆಯನ್ನ ಮಾಡ್ತೀವಿ. ಮತ್ತೆ ನಮ್ದು ಪಕ್ಷದಿಂದ ಮೇಡಮ್, ಬಿಜೆಪಿ ಪಕ್ಷದ ಕುರಿತು ಅದರಲ್ಲೂ ಹೇಳ್ಬೇಕಂದ್ರೆ, ನಾವು ಪ್ರತಿ ವಾರ ವಾರ ಮೇಡಮ್, ಪ್ರತಿ ವಾರ ಎಲ್ಲಾ ಕಡೆ ಹೋಗಿ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀವಿ ಮೇಡಮ್. ಎಲ್ಲಿ ಜಾತ್ರೆಗಳಾದ್ರೆ, ಆಮೇಲೆ ದೊಡ್ಡ ದೊಡ್ಡ ಫಂಕ್ಷನ್, ಪೆಂಡಲ್ ಹಾಕಿ ಫಂಕ್ಷನ್ ಮಾಡಿರ್ತಾರಲ್ಲ ಮೇಡಮ್, ತುಂಬಾ ಕವರ್ ಗಳೆಲ್ಲ ಹಾಕಿ ಗಲೀಜ್ ಮಾಡಿ ಹೋಗಿರ್ತಾರೆ, ಪೇಪರ್ ಎಲ್ಲ ಅಲ್ಲಲ್ಲೇ ಬಿಟ್ಟು. ಅದನ್ನೆಲ್ಲ ತುಂಬಾ ಬೆಳಿಗ್ಗೆ ಹೋದ್ರೆ ಮೇಡಮ್ 12 ಗಂಟೆವರೆಗೂ ಸ್ವಚ್ಛತೆ ಮಾಡ್ತೀವಿ ನಾವು. ಮೇನ್ ಮೇಡಮ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್, ಮತ್ತೆ ಪಾರ್ಕ್ಗಳು, ದೇವಸ್ಥಾನಗಳು, ಮತ್ತೆ ನದಿ ದಂಡೆಗಳಲ್ಲಿ ಮೇಡಮ್ ಎಲ್ಲ ಸ್ನಾನ ಮಾಡಿ ಬಟ್ಟೆಗಳೆಲ್ಲ ಎಸ್ತಿರ್ತಾರಲ್ಲ ಅದು ಸಹ ಹೋಗಿ, ನಮ್ದು ಒಂದು ಟೀಮ್ ಇದೆ ಮೇಡಮ್, ನಮ್ ಟೀಮ್ ಎಲ್ಲ ಹೋಗಿ ನಾವು ಸ್ವಚ್ಛತೆ ಮಾಡೋದ್ರಲ್ಲಿ ನಿರಂತರವಾಗಿ ಮಾಡ್ತಾನೆ ಬರ್ತಿದೀವಿ ಮೇಡಮ್. ಈಗ್ಲೂ ಕೂಡ ನಮ್ ಸಮಾಜದಿಂದ ಬೇರೆ ಹಳ್ಳಿಗಳಿಗೂ ಹೋಗ್ತೀವಿ ಮೇಡಮ್, ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ಎಲ್ಲಿರುತ್ತಲ್ಲ ಆ ಕಡೆ ಎಲ್ಲ ಹೋಗಿ, ಮತ್ತೆ ಹಳ್ಳಿಗಳಲ್ಲಿ ರೋಡ್ ಅಲ್ಲೆಲ್ಲ ಹೋಗಿ ಸ್ವಚ್ಛತೆ ಮಾಡಿ ಅದು ನಿರಂತರವಾಗಿ ಮಾಡ್ತಾನೆ. 15 ವರ್ಷದಿಂದ ಮಾಡ್ತಾನೆ ಬರ್ತಾ ಇದ್ದೀನಿ ಮೇಡಮ್ ನಮ್ ಸಂಘ ಸಂಸ್ಥೆಗಳಿಂದ.
0: ಕೇಳಿ ಖುಷಿ ಆಯ್ತು ಮೇಡಮ್.
1: ಹಲೋ.
0: ಹಾ ಹಲೋ, ಕೇಳಿ ಖುಷಿ ಆಯ್ತು. ಹಲೋ.
1: ಹಾ ಮೇಡಮ್, ನಿರಂತರವಾಗಿ ಮಾಡ್ತಾ ಬರ್ತಿದ್ದೀವಿ ಮೇಡಮ್. ಬರೀ ನಾವಷ್ಟೇ ಮಾಡೋದಲ್ಲ ಮೇಡಮ್, ನಾನು ಹೇಳೋದು ಸ್ವಚ್ಛ ಭಾರತ್ ಅಂದ್ರೆ ಅದು ಒಬ್ಬರಿಗೆ ಸೀಮಿತ ಆಗಿರಬಾರ್ದು. ಸಂಘ ಸಂಸ್ಥೆಗೆ ಅವ್ರವ್ರ ಮನೆ ಅಕ್ಕಪಕ್ಕದ ಮನೆ ಪಾರ್ಕ್ಗಳು ಎಲ್ಲೇ ಹೋಗ್ಲಿ ಮೇಡಮ್, ಸಿನಿಮಾ ಥಿಯೇಟರ್ಗಳಿಗೆ ಹೋಗಿರ್ತಾರೆ, ಅಲ್ಲೆಲ್ಲ ಶೇಂಗಾ ತಿಂದು ಗಲೀಜ್ ಮಾಡ್ತಾರೆ, ಬಸ್ ಅಲ್ಲಿ ಕೂತು ಏನೋ ತಿಂದು ಹೊರಗೆ ಎಸಿತಾರೆ, ಬಾಳೆಹಣ್ಣು ಎಸಿತಾರೆ. ಈ ರೀತಿ ಎಲ್ಲ ಮಾಡದೆ ಒಂದ್ ಕವರ್ ಇಟ್ಕೊಂಡು ಎಲ್ಲಾ ಕಡೆ ಹೋದಾಗ, ಏನಾದ್ರು ತಿಂಡಿಗಳನ್ನ ತಗೊಂಡೋದಾಗ ಕವರ್ ಅಲ್ಲಿ ಹಾಕೊಂಡ್ಬಂದ್ರೆ, ದೇವಸ್ಥಾನಗಳಲ್ಲಾಗ್ಲಿ ಎಲ್ಲೇ ಹೋದ್ರು ಮೇಡಮ್, ನಾವು ನಾಗರಿಕರು ಆ ಸ್ವಚ್ಛತೆ ಮಾಡ್ತಾ ಇದ್ರೆ ಅದು ಪ್ರತಿದಿನ ನಿರಂತರವಾಗಿ ಸ್ವಚ್ಛತೆ ಆಗೇ ಇರುತ್ತೆ ಮೇಡಮ್. ಅಭಿಯಾನ ಮಾಡೋದ್ರದ್ದು ಒಂದ್ ಅರ್ಥ ಇರುತ್ತೆ ಮೇಡಮ್, ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಅಂತ ನಾನು ಹೇಳ್ತೀನಿ ಮೇಡಮ್.
0: ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಇದೀಗ ಗೀತೆ ಮೇನೆ ಪ್ಯಾರ್ ಕಿಯಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಅಸದ್ ಭೋಪಾಲಿ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ, ಜೊತೆಗೆ ಕಾರ್ಯಕ್ರಮಕ್ಕೆ ಬಂದ ಸಂತೇಶಗಳ ಕಡೆ ಒಮ್ಮೆ ಗಮನ ಹರಿಸೋದಾದ್ರೆ, ಶುಭ ಸಂಜೆ ಮೇಡಮ್. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಿ ಸ್ವಚ್ಛ ಭಾರತ ಅಭಿಯಾನದ ಸ್ವಚ್ಛತೆ ಕಾಪಾಡಲು ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸಲು ಸರ್ಕಾರ ಆರಂಭಿಸಿದ ಅತ್ಯಂತ ಪ್ರಮುಖವಾದ ಆಂದೋಲನ. ನಮ್ಮ ಮನೆಯ ಮತ್ತು ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ತಾ ಇದ್ದೇನೆ. ಎಲ್ಲ ಇಲಾಖೆಗಳು ಮತ್ತು ಸಾರ್ವಜನಿಕರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಸ್ವಚ್ಛತಾ ಗ್ರಾಮ ಅಥವಾ ಸ್ವಚ್ಛತಾ ನಗರ ಸ್ವಚ್ಛತವಾಗಿರಲು ಕಾರಣ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಮಮತಾ ನಾಗರಾಜ್ ದಾವಣಗೆರೆಯಿಂದ, ನಾನು ಪರಿವರ್ತನಾ ವೇದಿಕೆಯ ಕಾರ್ಯದರ್ಶಿ. ನಾನು ಸುಮಾರು 15 ವರ್ಷದಿಂದ ಹಸಿ ಕಸ ಒಣ ಕಸ ಬೇರ್ಪಡಿಸುತ್ತಾ ಇದ್ದೇನೆ. ಹಸಿ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ನನ್ನ ಅನಿಸಿಕೆ ಏನೆಂದರೆ, ಗುಟ್ಕಾ ಪಾನ್ ಪರ ಕುರ್ಕುರೆ ಇತ್ಯಾದಿ ಪ್ಲಾಸ್ಟಿಕ್ ಕವರ್ಗಳನ್ನು ಎಲ್ಲಿ ಬೇಕಂದ್ರಲ್ಲಿ ಎಸೆತಾರಲ್ಲ, ಅವರಿಗೆ ಏನು ಮಾಡಬೇಕು? ನನ್ನ ಸಲಹೆ ಏನೆಂದರೆ, ಪ್ರತಿಯೊಂದು ರಸ್ತೆಯಲ್ಲಿ ಅಂಗಡಿ ಬದಿಯಲ್ಲಿ ದೊಡ್ಡ ದೊಡ್ಡ ಕಸದ ಬುಟ್ಟಿಗಳನ್ನು ಇಟ್ಟು ಅಲ್ಲಿ ಆ ಕಸವನ್ನು ಎಸೆಯುವ ಹಾಗೆ ಮಾಡಬೇಕು. ಜನರಿಗೆ ಎಷ್ಟು ತಿಳುವಳಿಕೆ ಹೇಳಿದರೂ ಕಡಿಮೆ. ಕಾರ್ಪೊರೇಷನ್ರವರು ಒಂದು ದಿನ ಬರಲಿಲ್ಲ ಅಂದರೆ ಕಸವನ್ನು ಖಾಲಿ ಸೈಟಲ್ಲಿ ಎಸೆದು ಹೋಗ್ತಾರೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಹೌದು. ಕಾರ್ಯಕ್ರಮ ಮುಂದುವರಿಯುತ್ತೆ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9490901013. ನಮ್ಮ ದೂರವಾಣಿ ಸಂಖ್ಯೆ 0802228216.

हेलो नमस्ते। ಕರೆ ಬಹುಶಃ ಕಟ್ಟಾಗಿದೆ ಅಂತ ಕಾಣಿಸುತ್ತೆ. ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನು ಕೊನೆಯದಾಗಿ ನೋಡೋಣ. ಸ್ವಚ್ಛ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀರಾ, ತುಂಬ ಒಳ್ಳೆಯ ವಿಚಾರ. ನಾವು ಇಡೀ ಊರನ್ನು, ಇಡೀ ಜಿಲ್ಲೆಯನ್ನು, ಇಡೀ ರಾಜ್ಯವನ್ನು, ಇಡೀ ದೇಶವನ್ನು ಸ್ವಚ್ಛತೆಯಾಗಿ ಮಾಡೋದು ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡು, ಗಿಡ ಮರಗಳನ್ನು ಬೆಳೆಸಿ, ಪ್ಲಾಸ್ಟಿಕ್ಕನ್ನು ಬಳಸದೇ ಇದ್ದರೆ ದೇಶದ ಸ್ವಚ್ಛತೆಯಲ್ಲಿ ನಾವು ಕೂಡ ಒಳ್ಳೆಯ ಸೇವೆಯನ್ನು ಮಾಡಿದಂತೆ ಅಂತ ಬಿಳಿಬಾವಿಯಿಂದ ಮಂಜುನಾಥ್ ಇಂದಿರೆಗೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಜೊತೆಗೆ ಮತ್ತಷ್ಟು ಜನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸಿಂಧನೂರು ಸುರೇಶ್ ಬಲೂಟಕಿಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ, ಜೊತೆಗೆ ಗೋವಿಂದ್ ಮೆನನ್ ಕೋಲಾರದಿಂದ, ವಿಜಯಪುರದಿಂದ ಇಸ್ಮಾಯಿಲ್, ಹರೀಶ್ ಅವರು ಮಲ್ಲೇಶ್ವರದಿಂದ, ಜೊತೆಗೆ ಪೂಜಾ ಪ್ರವೀಣ್ ಮಾಧವಿ ಹುಬ್ಳಿ ಕೇಶವಾಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

0: ಹಲೋ ನಮಸ್ತೆ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ಸರ್ ಹೇಳಿ. ಇವಾಗ ನಿಮ್ಮ ಹೆಸರು?
1: ಮೇಡಮ್ ಹಗರಿ ಬೊಮ್ಮಾಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ ಮೇಡಮ್.
0: ಹಾ ನಿಮಗೆ ಯಾವ ಹಾಡು ಬೇಕಿತ್ತು
1: ಮೇಡಮ್? ಪಲಾಶ್ ಚಿತ್ರದ ಮೇಡಮ್.
0: ಹಾ
1: ಹೈ ಹೈ ರೇ ಹಮ್ನೆ ಕಸಮ್ ಅಂತ ಇದೆ ನೋಡಿ ಮೇಡಮ್.
0: ಹಾ ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಸ್ವಚ್ಛತೆ ಕುರಿತಾಗಿ ಮಾತಾಡೋದಾದ್ರೆ ಕೊನೆಯ ಕರೆ ನಿಮ್ದು.
1: ಸಮಯ ಇಲ್ಲ ನೋಡಮ್ಮ, ಸ್ವಚ್ಛತೆ ಕಡೆಗೆ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್, ಆರೋಗ್ಯನ ಸರಿ ಇರ್ತದೆ.
0: ಹಾ ಖಂಡಿತ ಹೌದು,
1: ಪ್ರತಿಯೊಬ್ಬರಿಗೂ ಇರಬೇಕು ಸ್ವಚ್ಛತೆಯಿಂದ ನೋಡಮ್ಮ.
0: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೀಗ ಗೀತೆ ತಲಾಶ್ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ ಜೆ ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ. ಪ್ರತಿದಿನ ಭಾನುವಾರ 4 ಗಂಟೆಗೆ ಸರಿಯಾಗಿ ಮೂಡಿಬರಲಿದೆ ಗುಲ್ಮೊಹರ್ ಕಾರ್ಯಕ್ರಮ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: 5 ಗಂಟೆ ಆಗೇ ಹೋಯ್ತು. ಕನ್ನಡ ಕಾಮನಬಿಲ್ಲು 101.3 MHz ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ಬನ್ನಿ ಬನ್ನಿ ಅಂತ ಹೇಳ್ತಾ ವೆಲ್ಕಮ್ ಮಾಡ್ತಾ ಇರೋದು ನಾನು ನಿಮ್ಮ ಮಮತಾ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸಕ್ಕಲಾದ ಹಾಡುಗಳು ರೆಡಿ ಆಗಿದೆ. ಅದಕ್ಕೆ ನೀವು ಏನಪ್ಪ ಮಾಡಬೇಕು ಅಂದ್ರೆ ಐ ಆಮ್ ರೆಡಿ ಅಂತ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದರೆ ರಪ್ ಅಂತ ಹೇಳಿ ಮೆಸೇಜ್ ಅನ್ನ ಮಾಡಬೇಕು. ಪ್ರಶ್ನೆಗೆ ಉತ್ತರ ಕೊಡಿ, ನಿಮ್ಮಿಷ್ಟದ ಹಾಡನ್ನ ಗೆಲ್ಲಿ ಗೆಲ್ಲಿ ಗೆಲ್ಲಿ. ಓಕೆನಾ? ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ರೆ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ನಮಗೆ ನಿಮ್ಮ ಸಂದೇಶವನ್ನ ಕಳುಹಿಸಿ ಕೊಡಿ. 9489101014809401. ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ.

5:06 ಆಗೋಯ್ತು. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ಯಾರಪ್ಪ ಇದ್ದಾರೆ ನಮ್ಮ ಜೊತೆಯಾಗಿ ಅಂದರೆ ಶಿವಕುಮಾರ್ ಅವರು, ಬಿ ಕೆ ಶಿವಕುಮಾರ್ ಅವರಿದ್ದಾರೆ ಸಿಂಗಟ ಗೆರೆಯಿಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಿವಕುಮಾರ್ ಸರ್, ಕೇಳಿಸ್ತಿದ್ಯಾ? ಹಲೋ ಹಲೋ ಹಲೋ ಹಲೋ, ನಮಸ್ಕಾರ. ಓಕೆ, ಬಹುಶಃ ಲೈನ್ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನಿಸೋಣ. ಸರ್ ನಮಸ್ಕಾರ.

0: ಓಕೆ, ನಾನು ಮಾಡುವಂತಹ ಪ್ರಯತ್ನವೆಲ್ಲ ಮಾಡಿದೆ, ಬಟ್ ಆದರೆ ಅವರಿಗೆ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ. ಕನೆಕ್ಟ್ ಆದರೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಕೇಳುಗ್ರೆ, ಒಂದೇ ಒಂದು ರಿಕ್ವೆಸ್ಟು ನಾನು ಯಾವಾಗಲೂ ಕೂಡ ಮಾತಾಡಿ ಹೇಳುವಂಥದ್ದು, ದಯಮಾಡಿ ನಮ್ಮ ಜೊತೆ ನೀವು ಮಾತಾಡಬೇಕಾದ್ರೆ ನಿಮ್ಮ ವೆಹಿಕಲ್ನ ಸೈಡಲ್ಲಿ ಹಾಕಿ ಮಾತಾಡಿ, ಇಲ್ಲಾಂದರೆ ಈ ಥರ ಡಿಸ್ಟರ್ಬೆನ್ಸ್ ಬರೋದು ಖಂಡಿತ. ಬೇರೆಯವ್ರಿಗೂ ಕೂಡ ಅವಕಾಶ ಹಾಗೆ ಮಿಸ್ ಆಗ್ಬಿಡುತ್ತೆ. ಅಂದ ಹಾಗೆ ಈಗ ನಾನು ರೆಡಿ, ಐ ಆಮ್ ರೆಡಿ ಅಂತ ಹೇಳಿ ಇಲ್ಲೇ ನನ್ನ ಎದುರ ಕಡೆ ಒಬ್ಬರು ರೆಡಿಯಾಗಿ ಕುಳಿತುಬಿಟ್ಟಿದ್ದಾರೆ, ಅವ್ರನ್ನ ನಾನು ಆನ್ ಏರ್ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ.
1: ನಮಸ್ತೆ ಮಮತಾ ಅವರೇ.
0: ಎಸ್, ಯಾರಿದು ಗೊತ್ತಾಗ್ಲಿಲ್ವೇ?
1: ನನ್ನ ಹೆಸರು ಶ್ರಾವ್ಯ ಅಂತ.
0: ಓ, ನಮಸ್ಕಾರ ಶ್ರಾವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್.
0: ಏ ಶ್ರಾವ್ಯ, ಈಗ ನಾನು ನಿಮಗೆ ಪ್ರಶ್ನೆನ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀರಾ?
1: ನೋಡೋಣ ಹೇಗೆ.
0: ನೋಡೋಣ.
1: ಇವಾಗ ಹೋಮ್ ಬೇಸಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಕೇಳಿ ಇವಾಗ
0: ಉತ್ತರ ಕೊಡೋದಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ. ಓಕೆ, ಆಕ್ಚುಲಾಗಿ ನಿಮಗೆ ತುಂಬಾ ಇಷ್ಟವಾಗುವಂತಹ ವಿಚಾರ ಏನು? ಏನು, ಪಾಪ್ಕಾರ್ನ್ ಅಂದ್ರೆ ಇಷ್ಟನಾ ನಿಮಗೆ, ಅಥವಾ ಸಮುದ್ರ ಜೀವಿಗಳು ಅಂದ್ರೆ ಇಷ್ಟನಾ, ಅಥವಾ ನಿಮಗೆ ಚಂದ್ರ ಈ ತರ ವಿಷಯಗಳಂದ್ರೆ ಇಷ್ಟನಾ? ಯಾವ್ದು ಇಷ್ಟ?
1: ಸಮುದ್ರ ಜೀವಿಗಳು.
0: ವಾ, ಸಮುದ್ರ ಜೀವಿಗಳು ಅಂದ್ರೆ ಶ್ರಾವ್ಯ ಅವರಿಗೆ ಹಾಗೆ ಫುಲ್ ಖುಷಿ ಆಗೋಗುತ್ತೆ.
1: ನೋಡೋಣ ಇವಾಗ ಎಲ್ಲಿ ಸಿಕ್ಕಾಕೋತಾ ಇದೀನಿ.
0: ಓಕೆ, ನೀವು ಸಿಕ್ಕಾಕೊಂಡಿರೋದು ಎಲ್ಲೂ ಅಲ್ಲ, ಹಲ್ಲುಗಳ ನಡುವೆ.
1: ಓಕೆ ಹೇಳಿ.
0: ಓಕೆ, ಏನಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಹಲ್ಲು ಬಂದ್ರೆ ಏನ್ ಮಾಡ್ತೀವಿ?
1: ಡಾಕ್ಟರ್ ಹತ್ರ ಹೋಗ್ತೀವಿ.
0: ಓಕೆ, ವೆರಿ ಗುಡ್. ಶ್ರಾವ್ಯ ಅವರು ಹಲ್ ನೋವು ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತಾರೆ. ಸಾಮಾನ್ಯವಾಗಿ ಮಿಕ್ಕದವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಲವಂಗನ ಹಾಕೊಂಡು ಚಿಪ್ಬಿಡ್ತಾರೆ, ಒಂದ್ ಹಂತ ಕಿಳಿಯುತ್ತೆ, ಅದಾದ್ಮೇಲೆ ಒಂದ್ ಹಂತಕ್ಕೆ ಅರ್ಧ ರಾತ್ರಿ ಆದ್ರೆ ಇದು ಒಳ್ಳೆಯ ಕೆಲಸ, ಮತ್ತೆ ಇಮಿಡಿಯೇಟ್ ಆಗಿದ್ದು ಬೆಳಗ್ಗೆ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡ್ತಾರೆ. ಬಹುಶಃ ತಡ್ಕೊಳಕ್ ಆಗ್ದಿರಂತ ನೋವು ಅಂದ್ರೆ ಹಲ್ ನೋವು ಅಲ್ವಾ? ಸಾಮಾನ್ಯವಾಗಿ ಮಗು ಇದ್ದಾಗ ಹಲ್ ಬಿದ್ರೆ ನೆಕ್ಸ್ಟ್ ಏನಾಗುತ್ತೆ?
1: ಅದು ಅಡಲ್ಟ್ ಟೀತ್ ಬರುತ್ತೆ.
0: ಅಡಲ್ಟ್ ಟೀತ್ ಬರುತ್ತೆ. ಅಡಲ್ಟ್ ಟೀತ್ ಏನಿದೆ ಅದು ಬಿದ್ರೆ
1: ಬರಲ್ಲ.
0: ಬರಲ್ಲ, ಡನ್, ಗಾನ್.
1: ಹೌದು.
0: ಓಕೆ, ಶ್ರಾವ್ಯ ಅವ್ರು ಹೇಳ್ತಾ ಇದಾರೆ ಅಡಲ್ಟ್ ಟೀತ್ ಅಥವಾ ದೊಡ್ಡದಾದಂತಹ ನಂತರ ಬರುವಂತ ಹಲ್ಲುಗಳು ಬಿದ್ರೆ ಮತ್ತೆ ಹಲ್ ಬರಲ್ಲ ಅಂತ ಫಿಕ್ಸಾ?
1: ಹೌದು.
0: ಓಕೆ, ಇದಲ್ಲ ನನ್ನ ಪ್ರಶ್ನೆ. ಆಕ್ಚುಲಾಗಿ ನನ್ನ ಪ್ರಶ್ನೆ ಏನಂದ್ರೆ, ಒಂದು ಸಮುದ್ರದ ಜೀವಿ ಏನಿದೆ ಆ ಜೀವಿಗೆ ಹಲ್ಲು ಬಿದ್ರೂ ಕೂಡ ಮತ್ತೆ ಮತ್ತೆ ಹಲ್ಲು ಹುಟ್ಟುತ್ತಾ ಇರುತ್ತಂತೆ, ಅದಕ್ಕೆ ಈ ತರ ನಮ್ಮ ತರ ಡೆಂಟಿಸ್ಟ್ ಹತ್ರ ಹೋಗುವಂತ ಪ್ರಮೇಯನೇ ಬರಲ್ಲ, ಆ ಒಂದು ಜೀವಿ ಯಾವುದು? ಇದು ನನ್ನ ಪ್ರಶ್ನೆ.
1: ಆಪ್ಷನ್ಸ್ ಇದೆಯಾ?
0: ಬೇಕಾ? ಓಕೆ, ಶ್ರಾವ್ಯ ಅವರು ಕೂಡ ಆಪ್ಷನ್ ಅನ್ನ ಕೇಳ್ತಾ ಇದಾರೆ. ಸರಿ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಆಪ್ಷನ್ ಈ ರೀತಿಯಾಗಿದೆ. ಆಪ್ಷನ್ ಎ ಆಕ್ಟೋಪಸ್, ಆಪ್ಷನ್ ಬಿ ಶಾರ್ಕ್, ಆಪ್ಷನ್ ಸಿ ಪೆಂಗ್ವಿನ್. ಸಾಕನ್ಸುತ್ತೆ. ಓಕೆ, ನಿಮ್ ಸಮಯ ಈಗ ಶುರುವಾಯ್ತು.
1: ಆಕ್ಟೋಪಸ್.
0: ಆಕ್ಟೋಪಸ್ ಪಕ್ಕಾ ಫಿಕ್ಸೋ
1: ಅಂತ ಅನ್ಕೊಂಡಿದೀನಿ. ಹೌದು, ಫಿಕ್ಸ್ ಮಾಡಿ.
0: ಆಕ್ಟೋಪಸ್.
1: ಹೌದು.
0: ಯಾಕೆ ಆಕ್ಟೋಪಸ್ ಅಂತ ಅನಿಸ್ತಾ ಇದೆ?
1: ಆಕ್ಟೋಪಸ್ಗೆ 8 ಹ್ಯಾಂಡ್ಸ್ ಬೇರೆ ಇದೆ. ಸೊ ನನ್ನ ಪ್ರಕಾರ ಅದಕ್ಕೆ ಐ ಥಿಂಕ್ ಬೋನ್ ಗ್ರೋತ್ ಆಗಿರ್ಬೋದು, ಗೊತ್ತಿಲ್ಲ. ಅದು ದಟ್ ಹ್ಯಾಂಡ್ಸ್ಗೆ ಬೋನ್ ಇದೆಯೋ ಇಲ್ಲ ನನ್ಗೆ, ಐ ಆಮ್ ನಾಟ್ ಶೋರ್. ನೋಡೋಣ, ಒಂದು ಚಾನ್ಸ್ ತಗೊಳ್ಳೋಣ. ಅದಕ್ಕೇನೆ ಮೋಸ್ಟ್ಲಿ ಇದು
0: ಹಲ್ಲಿನ ಬಗ್ಗೆ ಮಾತಾಡ್ತಾ.
1: ಹೌದು, ಬಟ್ ಬೋನ್ ಇಟ್ ಇಸ್ ಆಲ್ ಲೈಕ್ ಕ್ಯಾಲ್ಸಿಯಂ ಎಲ್ಲ.
0: ಓಕೆ, ಅಲ್ಲಿಂದ ಬೋನ್ ಇಂದ ಹಲ್ ಬರುತ್ತೆ ಅಂತ
1: ಆತರ ಒಂಥರ.
0: ಬಿಡಿ ಬಿಡಿ, ಸಮಯನು ಡಮ್ ಆಗೋಯ್ತು. ಆಯ್ತು, ಈಗ ನೀವು ಫಿಕ್ಸ್ ಆಗಿರೋಂಥದ್ದು ಆಕ್ಟೋಪಸ್. ಆಕ್ಚುಲಿ ಏನ್ ವಿಷಯ ಗೊತ್ತಾ, ನಿಮಗೆ ಸಪೋರ್ಟ್ ಮಾಡ್ತಾ ಇರೋರು ಒಬ್ರು ಇದಾರೆ ಇಲ್ಲಿ.
1: ಯಾರದು?
0: ಅನುಷಾ ಅವರು. ಅವರು ಕೂಡ ಆಕ್ಟೋಪಸ್ ಅಂತ ಹೇಳ್ತಾ ಇದಾರೆ. ಬಟ್ ನಿಮ್ಮನ್ನ ಸಪೋರ್ಟ್ ಮಾಡದೇ ಇರೋರು ಇನ್ನೊಬ್ರು ಇದಾರೆ. ಅವರು ಹರೀಶ್ ಅವರು, ಮಲ್ಲೇಶ್ವರ. ಆಯ್ತು, ಆದ್ರೆ ಅವ್ರು ಯಾರಿಗೆ ಸಪೋರ್ಟ್ ಮಾಡಿದಾರೆ ಯಾವ್ದು ಸರಿಯಾದ ಉತ್ತರ ಅಂತ ಗೊತ್ತಾಗಕ್ ಮುಂಚೆ ಆಕ್ಟೋಪಸ್ ಅನ್ನೋ ಉತ್ತರನ ಲಾಕ್ ಮಾಡ್ತಾ ಇದೀನಿ. ಸರಿ, ಹಾಗಾದ್ರೆ ಉತ್ತರ ಏನು ಗೊತ್ತಾಗ್ಬೇಕಾ?
1: ಹಾಗಾದ್ರೆ ಶಾರ್ಕ್.
0: ನಿಮ್ಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ?
1: ಸೂಟ್ ಆಗ್ತಾ ಇದೆ.
0: ಆಕ್ಚುಲಾಗಿ ನಿಮ್ಮನ್ನ ಇಲ್ಲ, ನೀವು ಹೇಳಿರೋ ಉತ್ತರ ತಪ್ಪು ಅಂತ ಹೇಳಿದವರು ಹರೀಶ್ ಅವರು. ಆಕ್ಚುಲಾಗಿ ಹರೀಶ್ ಅವ್ರಿಗೆ ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ? ಯಾಕಂದ್ರೆ ಅವ್ರು ಕೊಟ್ಟಿರೋಂತ ಉತ್ತರ ಶಾರ್ಕ್. ಶಾರ್ಕ್ ಅನ್ನೋದು ಸರಿಯಾದ ಉತ್ತರ. ಆಕ್ಚುಲಾಗಿ ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಈ ಒಂದು ಹಲ್ಲು ಬೀಳುತ್ತಲ್ಲ, ಪದೇ ಪದೇ ಬೀಳುವಂತ ಹಲ್ಲನ್ನ ಬದಲಾಯಿಸೋ ಒಂದು ಗುಣ ಏನಿದೆ ಇದನ್ನ ಪಾಲಿಫಯೋಡಾಂಟಿ ಅಂತ ಕರೀತಾರೆ.

0: ಅಂದ್ರೆ ಜೀವನ ಪೂರ್ತಿ ಪದೇ ಪದೇ ಹಲ್ಲು ಬದಲಾಯಿಸುವಂತಹ ಗುಣ. ಏನಂದ್ರೆ ಈಗ ನಾವು ಹಲ್ಲಂದ್ರೆ ಓ ಹುಟ್ಟುತ್ತೋ ಅಯ್ಯೋ ಹೋಗ್ಬಿಡ್ತ ನಿನ್ ಹಲ್ಲು, ಮತ್ತೆ ನಿನ್ ಹಲ್ಲಿಗೆಲ್ಲ ಒಂದು ಹೊಸ ಹಲ್ಲೆಲ್ಲ ಹಾಕಿಸ್ಕೋಬೇಕಪ್ಪ, ಸೆಟ್ ಹಾಕಿಸ್ಕೋಬೇಕಪ್ಪ ಅಂತ ಹೇಳೋ ಹಾಗೆ ಇಲ್ಲ ಪಾಪ. ಯೋಚನೆ ಮಾಡಿ, ಶಾರ್ಕ್ಗೂ ಇದೇ ತರ ಆಗೋ ಹಾಗಿದ್ರೆ ಡೆಂಟಿಸ್ಟ್ ಗಳ ಮುಂದೆ ಅವು ಕ್ಯೂ ನಿಂತಿದ್ರೆ ಹೇಗಿರ್ತಿತ್ತು. ಸೊ ಗೈಸ್, ನೆನಪಿಟ್ಕೊಳ್ಳಿ, ಸಕ್ಕದಾದ ಉತ್ತರವನ್ನ ಕೊಟ್ರು ನಮ್ಮ ಶ್ರಾವ್ಯ ಅವರು. ಸೊ ಇವರು ಸರಿಯಾದ ಉತ್ತರವನ್ನ ಕೊಟ್ಟಿರೋದಕ್ಕೆ ನಾನು ಇವ್ರಿಗೋಸ್ಕರ ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲಿ ಬಂದಿರೋ ಸೂಪರ್ ಆದ ಪ್ರೇಮದ ಪೂಜಾರಿ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿ. ತಪ್ಪುತ್ತರಕ್ಕೆ ಈ ಹಾಡು, ಸರಿಯಾದ ಉತ್ತರ ಆಗಿದ್ರೆ ಪಾಪ ಶ್ರಾವ್ಯ ಅವರ ಫೇವರೇಟ್ ಹಾಡ್ ಲೈನ್ ಅಲ್ಲಿ ಇತ್ತು, ಪ್ಲೇ ಮಾಡ್ಬಿಡ್ತಿದೆ. ಐ ಸಾರಿ ಶ್ರಾವ್ಯ, ಇವರ ಉತ್ತರ ತುಂಬಾ ತಪ್ಪಾಗಿದೆ.
1: ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.
0: ಓಕೆ ಸರಿ, ಹಾಗಾದ್ರೆ ಶ್ರಾವ್ಯ ಅವ್ರ ತರದಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಶ್ರಾವ್ಯ?
1: ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.
0: ಆಕ್ಚುಲಿ ಬರೀ ಅಷ್ಟು ಮಾಡಬೇಡಿ ಶ್ರಾವ್ಯನ್ ಮಾತು ಕೇಳ್ಬಿಟ್ಟು, ಯಾಕಂದ್ರೆ ಅವ್ರು ಶ್ರಾವ್ಯ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಏನ್ ಟೈಪ್ ಮಾಡ್ಬೇಕು?
1: ತಮ್ಮ ಹೆಸರು, ಊರು.
0: ಎಸ್, ನಿಮ್ಮ ಹೆಸರು ಮತ್ತು ಊರು ಇಷ್ಟನ್ನು ಕೂಡ ಟೈಪ್ ಮಾಡಿ ಕಳಿಸ್ಕೊಡಿ. ನೋಡಿ, ಈ ಉತ್ತರ ಸರಿಯಾಗಿತ್ತು. ಕೇಳ್ತಾನೆ ಇರಿ ಕನ್ನಡ ಕಾಮನ ಬೆಲ್ಲು 101.3 ಮೆಗಾ ಹರ್ಟ್ಸ್, ಯಾಕಂದ್ರೆ ಇದು ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

5:23 ಆಗ ಹೋಯ್ತು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿದು? ಐ ಆಮ್ ರೆಡಿ ಅಂದವರು ಚಂದ್ರಶೇಖರ ಅವರು ಕಾನಹಳ್ಳಿಯಿಂದ. ಸರ್ ನಮಸ್ತೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಹಲೋ. ಓಕೆ, ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸರಿ, ಹಾಗಾದರೆ ಏನ್ ಮಾಡೋಣ? ಸಕ್ಕದಾದ ಹಾಡುಗಳನ್ನ ಕೇಳ್ತಾ ಇರೋಣ, ಜೊತೆಯಾಗೆ ಇರಿ. ಇದು ನಾನ್ ಸ್ಟಾಪ್ ಸಂಜೆ, ಕನ್ನಡ ಕಾಮನಬಿಲ್ಲು 101.3 MHz.

0: ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಶೇಖರ ಕಾನಹಳ್ಳಿ ಅವರು, ನಮಸ್ತೆ ಸರ್.
1: ನಮಸ್ತೆ ಮೇಡಮ್.
0: ಯಸ್, ನಾನೊಬ್ಬ ರೈತ ಅಂತ ಹೇಳಿದ್ರಿ, ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಸಿದ್ಧವಾಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿನಾ?
1: ನನ್ನ ಮಟ್ಟಕ್ಕಿದ್ರೆ
0: ಹೇಳ್ತೇನೆ. ಓಕೆ, ಸಾಮಾನ್ಯವಾಗಿ ನೀವು ಭೂಮಿಯಲ್ಲಿ ಚಂದವಾದ ಬೆಳೆ ಬೆಳಿತೀರಾ, ನಿಮಗೆ ಭೂಮಿಗೆ ನಿಸರ್ಗಕ್ಕೆ ಈ ಒಂದು ಚಂದ್ರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಮಳೆರಾಯ ಆಗಿರ್ಬೋದು, ಇವರೆಲ್ಲರೂ ಕೂಡ ತುಂಬಾ ಸಹಾಯ ಮಾಡ್ತಾರೆ, ಹೌದಾ? ಹೌದು. ಈಗ ನಾನು ನಿಮ್ಮನ್ನ ಚಂದ್ರಲೋಕಕ್ಕೆ ಕರ್ಕೊಂಡು ಹೋದೆ ಅಂತ ಅಂದ್ಕೊಳ್ಳಿ. ಈಗ ನೀವೀಗ ಚಂದ್ರಲೋಕದಲ್ಲಿ ಇದ್ದೀರಾ, ಆಯ್ತಾ? ಚಂದ್ರಲೋಕದಲ್ಲಿ ನೀವು ನಿಮ್ಮ ಹೆಜ್ಜೆ ಗುರುತನ್ನ ಮೂಡಿಸಿದ್ರ, ಅಂದ್ರೆ ನೀವಲ್ಲಿ ಚಂದ್ರಲೋಕದಲ್ಲಿ ಇಳಿತಿದ್ದ ಹಾಗೆ ನಿಮ್ಮ ಕಾಲಿನ ಹೆಜ್ಜೆ ಗುರುತು ಮೂಡ್ತು, ಹೌದಾ? ಸರಿ, ವಾಪಸ್ ರಪ್ ಅಂತ ಬಂದ್ಬಿಟ್ರಿ ನೀವು ಭೂಮಿಗೆ. ಈಗ ಒಂದಷ್ಟು ದಿನ ಆದ್ಮೇಲೆ, ಅಂದ್ರೆ ಒಂದ 150-200 ವರ್ಷ ಕಳೀತು ಅಂತ ಅಂದ್ಕೊಳ್ಳೋಣ. ಕೇಳಿ ಸರ್, ಒಂದ 200 ವರ್ಷ ಆಯ್ತು ಅಂದ್ಕೊಳ್ಳೋಣ. ಆಗ ನಿಮ್ಮ ಮರಿಮಕ್ಳು ಯಾರಾದ್ರೂ ಚಂದ್ರಲೋಕಕ್ಕೆ ಮತ್ತೆ ಹೋಗ್ತಾರೆ, ಆಗ ನಿಮ್ ಹೆಜ್ಜೆ ಗುರುತು ಇನ್ನು ಅಲ್ಲೇ ಇರುತ್ತೆ, ಯಾಕೆ? ಏನಾದ್ರು ಐಡಿಯಾನಾ? ಅಲ್ಲಿ ಅಳಸೋರ್ ಯಾರು ಇಲ್ಲ, ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದೀರಾ. ಸರಿ, ಸ್ವಲ್ಪ ಯೋಚನೆ. ಈಗ ನಮ್ಮಲ್ಲಿ ಯಾರು ಬಂದು ಅಳಿಸಿರೋದಿಲ್ಲ. ಈಗ ನೀವು ಭೂಮಿ ಮೇಲೆ ಹೆಜ್ಜೆ ಇಟ್ಟರೆ ಅಲ್ಲೂ ಕೂಡ ಯಾರು ಬಂದು ಅಳಿಸಿರೋದಿಲ್ಲ, ಆದ್ರೂ ಅದು ಅಳಿಸೋಗಿರುತ್ತೆ ಎಷ್ಟೋ ಸಾರಿ. ಸೊ ಇದು ನಾನು ಯಾವ್ದೇ ಸುಳುಹು ಬೇಡ. ಉತ್ತರ ಸರಿನಾ ತಪ್ಪ, ಇದು ಫೈನಲ್ ನಿಮ್ ಉತ್ತರ? ಓಕೆ, ಸುಳಿವು ಬೇಕು ಅಂತ ಹೇಳ್ತಾ ಇದೀರಾ. ಸರಿ, ಹಾಗಾದ್ರೆ ಆಪ್ಷನ್ ಎ, ಅಲ್ಲಿ ಗಾಳಿಯ ಹವಾಮಾನ ಕ್ರಿಯೆ ಇರುವ ವಾತಾವರಣ ಇಲ್ಲ. ಆಪ್ಷನ್ ಬಿ, ಚಂದ್ರನಿಗೆ ತನ್ನ ಮೇಲೆ ಹೆಜ್ಜೆ ಗುರುತನ್ನು ಮೂಡಿಸಲಿ ಎಂಬ ಆಸೆ ಇದೆ. ಆಪ್ಷನ್ ಸಿ, ಮೈಕ್ರೋಮಿಟೆರೈಟ್ಸ್ಗಳು ಅಂದರೆ ಅತಿ ಸಣ್ಣ ಉಲ್ಕಾಶಿಲೆಗಳು ಚಂದ್ರನಿಗೆ ಬಡಿಯುವುದೇ ಇಲ್ಲ. ಇಷ್ಟು ನಿಮಗೆ ನಾನು ಕೊಡ್ತಾ ಇರುವಂತ ಆಪ್ಷನ್. ನಿಮ್ಮ ಸಮಯ ಶುರುವಾಗಿದೆ ಇವಾಗ.
1: ಆಪ್ಷನ್ ಸಿ ಇರ್ಬೋದನ್ರಪ್ಪ,
0: ಅಂದ್ರೆ ಬಡಿಯೋದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸ್ವಲ್ಪ ಯೋಚನೆ ಮಾಡಿ, ನಾನ್ ನಿಮ್ಗೆ ಒಂದ್ಚೂರು ಟೈಮ್ ಕೊಡ್ತಾ ಇದೀನಿ.
1: ಅಂದ್ರೆ
0: ನೀವಾಗ್ಲೇ ಹೇಳಿದ್ದೆ ಅಥವಾ ಇದ ಆಪ್ಷನ್ ಏನಾ ಆಪ್ಷನ್ ಸಿನಾ?
1: ಆಪ್ಷನ್ ಎ.
0: ಆಪ್ಷನ್ ಎ ಫಿಕ್ಸಾ? ಮತ್ತೇನ್ ಮಾಡಕ್ ಹೋಗೋದು, ಆಪ್ಷನ್ ಏನ
1: ಅಷ್ಟೇ.
0: ಓಕೆ, ಹಾಗಾದರೆ ನಿಮ್ಮ ಉತ್ತರವೇನಾಗಿದೆ ನೋಡೋಣ. ಏನಾಗಿದೆ ಸರ್ ನಿಮ್ಮ ಉತ್ತರ? ಪರ್ಫೆಕ್ಟ್ ಆಗಿದೆ, ಸರಿಯಾಗಿದೆ. ಕಂಗ್ರಾಚುಲೇಷನ್ಸ್.
1: ಥ್ಯಾಂಕ್ ಯು ಮೇಡಮ್. ನಾನು ಏನೋ ಮಾಡಿದ್ರಿ ಅಂತ ಮಾಡಿದ್ದೆ ನಾನು.
0: ಆಕ್ಚುಲಿ ಏನಂದ್ರೆ, ಇದು ಕೂಡ ನೀವು ಸಾಮಾನ್ಯವಾಗಿ ನೋಡೇ ಇರ್ತೀರಾ ಈ ಒಂದು ವಿಚಾರವನ್ನ. ನಮ್ಮಲ್ಲಿ ಸಾಮಾನ್ಯ ನೀವು ಮಣ್ಣಿನಲ್ಲಿ ಹೆಜ್ಜೆ ಗುರುತು ಮೂಡಿಸಿದಾಗ ಅದು ಕಾಲಕ್ರಮೇಣ ಹೋಗೋದಕ್ಕೆ ಕಾರಣ ಗಾಳಿ, ಮಳೆ ಅಥವಾ ಪ್ರಾಣಿಗಳು ಅಥವಾ

ಮನುಷ್ಯರು ಹಾಗೆ ಇನ್ನೊಬ್ರು ಯಾರೋ ಬಂದು ಅದ್ರ ಮೇಲೆ ಹೆಜ್ಜೆ ಇಟ್ಟಿರ್ಬೋದು, ಇದೆಲ್ಲ ಇರುತ್ತೆ. ಆದ್ರೆ ಚಂದ್ರನಲ್ಲಿ ಭೂಮಿಲಿ ಇರೋ ತರ ವಾತಾವರಣನೇ ಇಲ್ಲ. ಇವಾಗ್ಲೇ ಹೇಳಿದ್ದೆ ಸತ್ಯ, ಗಾಳಿ ಇಲ್ಲ, ಹವಾಮಾನ ಕ್ರಿಯೆನೇ ಇಲ್ಲ, ಮಳೆ ಇಲ್ವೇ ಇಲ್ಲ. ಹೇಗಿರುವಾಗ ಇನ್ಯಾರಪ್ಪ ಹೋಗಿ ಅಳಿಸ್ತಾರೆ ಅಲ್ಲಿ? ಆದ್ರೆ ಇದು ಎಸ್, ಆದ್ರೆ ಇದು ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಯಾಕಂದ್ರೆ ನಾನು ಆಪ್ಷನ್ಸ್ ಹೇಳಿದೆ ನೋಡಿ, ಮೈಕ್ರೋಮಿಟಿಯರೈಟ್ಸ್ ಅಂತ ಹೇಳಿ, ಅಂದ್ರೆ ತುಂಬಾ ಸಣ್ಣ ಉಲ್ಕಾಶಿಲೆಗಳು, ಇದೆಲ್ಲ ಚಂದ್ರನ ಮೇಲ್ಮೆಗೆ ನಿರಂತರವಾಗಿ ಬಡಿತಾನೆ ಇರುತ್ತೆ, ಆಗಾಗ ಬಡಿತಿರುತ್ತೆ. ಅವಾಗ ಇದು ಬದಲಾವಣೆ ಕಾಣುತ್ತೆ, ತುಂಬಾ ದೀರ್ಘಕಾಲ ಉಳಿಬಹುದು, ಆದ್ರೆ ಶಾಶ್ವತವಾಗಿ ಉಳಿಯೋದಿಲ್ಲ. ಓಕೆ, ನಾವು ತುಂಬಾ ಖುಷಿ ಸರ್, ಸರಿಯಾದ ಉತ್ತರ ಕೊಟ್ರಿ ನೀವು, ನಮ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಿ ಅಲ್ಲ, ನಮ್ಮ ಅದ್ಭುತವಾದ ಹಾಡನ್ನ ಕೇಳಿ, ನಂಗೆ ಇನ್ನು ಸಕಲದ ಒಂದು ಹಾಡನ್ನ ಕೇಳಿದ್ದಾರೆ ಚಂದ್ರಶೇಖರ್ ಅವರು ಕಾನಹಳ್ಳಿಯಿಂದ. ಉತ್ತರವನ್ನ ಕೊಡೋದಕ್ಕೆ ರೆಡಿ ಆಗಿದ್ರು, ಉತ್ತರವನ್ನ ಕೂಡ ಸಕಲಾಗಿ ಕೊಟ್ರು, ಸರಿಯಾಗಿ ಕೊಟ್ರು, ಅವರಿಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಈ ಹೊತ್ತಿನಲ್ಲಿ ಸೂಪರ್ ಆದ ಹಾಡು ಬಂದು ತಲುಪ್ತಾ ಇದೆ. ನೀವು ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ರೆ ಐ ಎಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ ನಿಮ್ಮ ಸಂದೇಶನ ನಮಗ್ ಕಳಿಸ್ಕೊಡಿ, ನಾವು ನಿಮ್ ಜೊತೆ ಮಾತಾಡ್ತೀವಿ, ನಿಮ್ಮ ಉತ್ತರವನ್ನ ನಾವು ಕೇಳ್ತೀವಿ. ಇದು ಕನ್ನಡ ಕಾಮನವೆಲ್ಲೋ 101.3 MHz.

0: ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಅಂದ ಹಾಗೆ ಈಗ ಐ ಆಮ್ ರೆಡಿ ಅಂತ ಹೇಳಿ ನನಗೆ ಸಂದೇಶವನ್ನ ಕಳುಹಿಸಿ ಕೊಟ್ಟಿದ್ದವರು ಗೀತಾ ಅವರು, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಿಂದ. ನಮಸ್ಕಾರ ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ. ಅಂದ ಹಾಗೆ ನೀವೇನಾದ್ರೂ ಗೆದ್ರೆ ಒಂದು ಸಖತ್ತಾದ ಎರಡು ಗೀತೆಗಳನ್ನ ಕೇಳಿದಿರಾ. ಆಕ್ಚುಲ್ ಆಗಿ ಸಾಮಾನ್ಯವಾಗಿ ಗೀತೆಗಳನ್ನ ಎಲ್ಲರೂ ಕೇಳಲ್ಲ, ನನಗಂತೂ ಸಖತ್ ಖುಷಿ ಆಯ್ತು ನೀವು ಆ ಗೀತೆಗಳನ್ನ ಆಯ್ಕೆ ಮಾಡಿದ್ದು. ಬಟ್ ಅದಕ್ಕೂ ಮುಂಚೆ ನಿಮಗೆ ನಾನು ಪ್ರಶ್ನೆನ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ನೀವು ಕೂಡ ರೆಡಿ ಆಗಿದ್ದೀರಾ ಉತ್ತರ ಕೊಡೋದಕ್ಕೆ? ರೆಡಿ ಇದ್ದೀರಾ. ಓಕೆ, ಪ್ರಶ್ನೆ ಈ ರೀತಿ ಆಗಿದೆ. ಸಾಮಾನ್ಯವಾಗಿ ನೀವು ಪಾಪ್ಕಾರ್ನ್ ತಿಂತೀರಾ?
1: ತಿಂತೀವಿ.
0: ಅಡಿಗೆ ನೀವು ಕೂಡ ಮನೇಲಿ ಮಾಡ್ಕೋತೀರಾ ಪಾಪ್ಕಾರ್ನ್ ಎಲ್ಲ? ಔಟ್ಸೈಡ್ ಇಂದ ತಂದು ಮಾಡ್ತೀರಾ ಪಾಪ್ಕಾರ್ನ್? ದಟ್ಸ್ ವೆರಿ ಕೂಲ್. ಆಕ್ಚುಲಿ ಸಾಮಾನ್ಯವಾಗಿ ನೀವು ಹಾಕೋದು ಕಾಳಪ್ಪ, ಕಾಳು ಹಾಕಿದಾಗ ಒಂದು ಪಪ್ ಅಂತ ಒಂದು ಸೌಂಡ್ ಬರುತ್ತೆ, ಅದಾದ ನಂತರ ಅದು ಬಿಳಿಯಾಗಿ ಒಂದು ಹಗುರವಾದ ಪಾಪ್ಕಾರ್ನ್ ಆಗಿ ಬರುತ್ತೆ. ಹೌದಾ? ಮೊದಲಿಗೆ ಏನು ಅನ್ಸೋದಿಲ್ಲ, ಅದಾದ್ಮೇಲೆ ಅದು ರಪ್ ಅಂತಾಗಿ ಪಾಪ್ ಅಂತ ಆಗುತ್ತೆ. ಹಾಗಾದರೆ ಈ ಒಂದು ಡಬ್ ಅಂತ ಸೌಂಡ್ ಬಂದಾಗುತ್ತಲ್ಲ, ಅದು ಯಾತಕ್ಕೆ ಆಗುತ್ತದೆ? ಇದು ನನ್ನ ಪ್ರಶ್ನೆ. ಪ್ರಶ್ನೆ ತೀರಾ ಸಿಂಪಲ್, ಯಾತಕ್ಕೆ ಒಂದು ರಪ್ ಅಂತ ಪಾಪ್ ಆಗಿ ಅದು ಒಡೆಯುತ್ತದೆ? ಯಾಕೆ ಒಡೆಯುತ್ತೆ ಅದು?
1: ಅಯ್ಯೋ ಗೊತ್ತಿಲ್ವಲ್ಲ.
0: ಓಕೆ, ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಗೀತಾ ಅವರು. ಓಕೆ, ನಿಮ್ಗೆ ಏನಾದ್ರು ಹಿಂಟ್ ಬೇಕಾ? ಸುಳುಹು ಸುಳುಹು. ಓಕೆ, ಸುಳುಹು ಬೇಕು. ನೋಡಿ, ಕ್ವೆಶ್ಚನ್ ಕೇಳ್ತಾ ಇದ್ದಾಗೆ
1: ಒಂದ್ ನಿಮಿಷ ರೀ, ಅದು ಸ್ವಲ್ಪ ತೇವಾಂಶ ಇರುತ್ತೆ, ಅದು ನಾವು ಔಟ್ ಸೈಡ್ ಇಂದ ತಂದಿದ್ದು ಕಾಳಲ್ಲಿ.
0: ಓಕೆ, ಅಂದ್ರೆ ನೀವು ಮನೇಲೇ ಬೆಳೆದಿರೋ ಕಾಳಲ್ಲಿ ತೇವಾಂಶ ಇರಲ್ವಾ?
1: ಇಲ್ಲ ಇಲ್ಲ, ಅದಿರೋ ಹೊರಗಡೆಯಿಂದ ತರ್ತಾರೆ ನೋಡಿ ಪ್ಯಾಕೆಟ್, ಅದ್ರ ತಂದು ಹಾಕಿ ಸ್ವಲ್ಪ ಕುಕ್ಕರ್ ಅಲ್ಲಿ ಕ್ಲೋಸ್ ಮಾಡಿಟ್ರೆ ಅದು ಸಿಡಿಯುತ್ತೆ ಅದು.
0: ಓಕೆ, ನಾವು ಈ ಪಾರ್ಟ್ ಅನ್ನ ನಮ್ಮ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಯೂಸ್ ಮಾಡ್ಕೊಳ್ಳೋಣ ಆಗಿತ್ತವ್ರೆ. ಬಟ್ ಏನಂದ್ರೆ ಪ್ರಶ್ನೆ ಅಂದ್ರೆ ಹೊರಗಡೆಯಿಂದ ತರೋ ಕಾಳಲ್ಲಿ ಮಾತ್ರ ಇದು ತೇವಾಂಶ ಇರುತ್ತಾ?
1: ಹೌದು, ಸ್ವಲ್ಪ ಆಯಿಲ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ.
0: ಓಕೆ ಓಕೆ, ಸರಿ. ಈಗ ನಿಮ್ಗೆ ಸುಳುಹು ಬೇಕಾ ಏನು ಕೊಟ್ಬಿಡ್ಲಾ? ಓಕೆ, ಸುಳುಹು. ಓಕೆ, ನೀವು ಎಕ್ಸ್ಪ್ಲೈನ್ ಮಾಡಿದ ನಂತರ ಸುಳುಹು ಬೇಕು ಅಂತ ಹೇಳ್ತಾ ಇದ್ದೀರಾ. ಆಯ್ತು, ಫೈನ್. ಪ್ರಶ್ನೆಗೆ ಉತ್ತರ ಈ ರೀತಿ ಆಗಿದೆ. ಆಪ್ಷನ್ ಎ, ಕಾಳಿನ ಒಳಗಡೆ. ಕೇಳಿಸ್ಕೊತಾ ಇದ್ದೀರಾ? ಕಾಳಿನ ಒಳಗಡೆ ಪುಟ್ಟದಾದ ಸ್ಪೀಕರ್ ಇರುತ್ತದೆ. ಆಪ್ಷನ್ ಬಿ, ಕಾಳಿನ ಒಳಭಾಗದಲ್ಲಿ ವಾಟರ್ ವೇಪರ್ ಅಥವಾ ಜಲಬಾಷ್ಪ ಆಗುವಷ್ಟು ಪುಟ್ಟ ಪ್ರಮಾಣದಲ್ಲಿ ತೇವಾಂಶ ಅಥವಾ ಜಲಬಾಷ್ಪ ಇರುತ್ತದೆ. ಆಪ್ಷನ್ ಸಿ, ಕಾಳಿನ ಒಳಭಾಗದಲ್ಲಿ ಬಿಳಿಯ ಬಣ್ಣ ಇರುತ್ತದೆ. ಇಷ್ಟು ನಿಮಗೆ ಕೊಟ್ಟಿರೋ ಆಪ್ಷನ್, ನಿಮ್ಮ ಸಮಯದ ಈಗ ಶುರುವಾಗಿದೆ. ಏನು ಸರಿಯಾದ ಉತ್ತರ?
1: ಆಪ್ಷನ್ ಬಿ.
0: ಏನ್ ಆಪ್ಷನ್ ಬಿ? ಹಂಗನ್ಬಿಟ್ರೆ ಹೇಗ್ ತಗೊಳ್ಳೋದು? ತೇವಾಂಶ ಇರುತ್ತೆ. ಸೊ ನಾನು ಹೇಳಿದ ಮೊದಲ ಆಪ್ಷನ್ ಕೂಡ ಅಲ್ಲ.
1: ಇಲ್ಲ ಇಲ್ಲ.
0: ಆಮೇಲೆ ಕೊನೆ ಬಿಳಿ ಬಿಳಿ ಇರುತ್ತೆ ಅದಕ್ಕೆ ಅಂತ, ಅದು ಅಲ್ಲ.
1: ಇಲ್ಲ ಇಲ್ಲ ಇಲ್ಲ,
0: ಫಿಕ್ಸ್. ಓಕೆ, ನೀವು ಮನೇಲೇನೆ ಬೆಳೆದ್ರು ಕೂಡ ಇದೇ ಕಾರಣನ?
1: ಹೌದು.
0: ಓಕೆ, ನೀವು ಮನೇಲೇ ಬೆಳೆದು ಬೇಗ ಮಾಡಿ. ಹಾಗಾದ್ರೆ ಗೀತಾ ಅವರು

ಕೊಟ್ಟಿರೋಂತಹ ಉತ್ತರ ಏನಾಗಿದೆ ಕೇಳುಗರೆ, ನೋಡೇ ಬಿಡೋಣ. ಉತ್ತರ ಕರೆಕ್ಟ್ ಆಗಿದೆ. ಸೂಪರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಹಾಗಾದರೆ ಏನಂದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಳಗಡೆ ಒಂದು ಪಿಷ್ಟಭರಿತ ಭಾಗ ಏನಿರುತ್ತೆ ವಿಸ್ತಾರ ಆಗುತ್ತೆ, ಅಂದ್ರೆ ಬಿಸಿಯಾದಂತ ಟೈಮಲ್ಲಿ ಕಾಳೊಳಗಡೆ ಒಂದಷ್ಟು ನೀರಿನ ಅಂಶ ಇರುತ್ತೆ, ಬಿಸಿಯಾಗುತ್ತಲ್ಲ, ಬಿಸಿಯಾದಾಗ ಒಳಗಿನ ನೀರು ಆವಿಯಾಗುತ್ತೆ, ಒಳಗಡೆ ಒತ್ತಡ ಹೆಚ್ಚಾಗುತ್ತೆ. ಸೊ ಆ ಒತ್ತಡನ ತಡ್ಕೊಳಕ್ಕಾಗದೆ ಆ ಹೊರಪದರ ಡಪ್ ಅಂತ ಒಡೆದು ಹೋಗೋದು, ಇದು ಸಿಡಿಯೋದು. ಇದೇ ಕಾರಣಕ್ಕೆ ನಮಗೆ ಎಕ್ಸ್ಪ್ಯಾನ್ಷನ್ ಆಗಿ ನಮ್ಗೆ ಅಷ್ಟು ಸೂಪರ್ ಆದ ಪಾಪ್ಕಾರ್ನ್ ಸಿಗೋದು. ನೆಕ್ಸ್ಟ್ ಟೈಮ್ ತಂದಾಗ್ಲೂ ಅಥವಾ ಮನೇಲಿ ಮಾಡ್ಕೊಂಡಾಗ್ಲೂ ಆರಾಮಾಗಿ ಇದನ್ನ ನೆನಪಿಸ್ಕೊಂತೀನಿ, ಆಗುದಾ? ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಕೇಳಿದ್ರೆ ಕೇಳಿದ್ರಿ ಅಲ್ವಾ, ಗೀತಾ ಅವರು ಉತ್ತರವನ್ನ ಸರಿಯಾಗಿ ಕೊಟ್ರು ನಮಗೆ. ಇವರ ಹಾಗೆ ಸಾಕಷ್ಟು ಮಂದಿ ಮೆಸೇಜ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಅವರು ಕೇಳಿದ ಗೀತೆ ಯಾವುದು ಅಂತ ನೀವು ಕುತೂಹಲದಿಂದ ಕಾಯ್ತಾ ಇರಬೇಕು. ನಾನು ಹೇಳೋದಕ್ಕಿಂತ ನೀವೇ ಕೇಳ್ಬಿಡಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್, ನಾನ್ ಸ್ಟಾಪ್ ಸಂಜೆ.

0: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರರು.

ನಾವು ಒಂದು ಹಾಡನ್ನು ಪ್ಲೇ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇದೆ. ಸೊ ಹಾಗಾಗಿ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಹಾಡುಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ, ಯಾಕಂದರೆ ನನಗೂ ಕೂಡ ಇಷ್ಟ ಆಯಿತು. ಇವತ್ತು ಬಂದಂತಹ ಉತ್ತರಗಳಲ್ಲಿ ಒಂದು ಸ್ವಲ್ಪ ಕನೆಕ್ಷನ್ ಎರರ್ಗಳಿತ್ತು, ಏನು ಮಾಡೋಣ. ಆದರೆ ಉತ್ತರಗಳು ತುಂಬ ಮಿಕ್ಸ್ ಮಿಕ್ಸ್ ಇತ್ತು, ಸರಿಯಾದ ಉತ್ತರನೂ ಬಂತು, ತಪ್ಪು ಉತ್ತರನೂ ಬಂತು. ಹಾಗಾಗಿ 50-50 ಇವತ್ತಿನ ಔಟ್ಪುಟ್ ಅಂತ ಹೇಳ್ತಾ, ಸಂದೇಶ ಕಳಿಸ್ಕೊಟ್ಟವರು ಯಾರ್ಯಾರಪ್ಪ ಬಂದಿತ್ತು ಉತ್ತರ ಯಾರಿಂದ, ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ಅದಾದ ನಂತರ ದೀಪಿಕಾ ನಂದಿನಿ ಹಾಡನ್ನು ಕಳಿಸಿದ್ರು.

ಹಾಡು ಬೇಕಪ್ಪ ನಮ್ಗೆ ಅಂತ ಆದರೆ ಐ ಆಮ್ ರೆಡಿ ಅಂತ ಹಾಕಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ಆಗ್ಬೋದಾ? ಅರ್ಪಿತಾ ಬೆಂಗಳೂರಿನಿಂದ ನಾನು ರೆಡಿ, ನಾನು ರೆಡಿ ಅಂದ್ರೆ ನಾಗೇಂದ್ರ ಈಚಲ ಬೀಳುವಿಂದ, ನಂತರ ಸುಧೀಂದ್ರ ಅವರು ಮಲ್ಲೇಶ್ವರಂನಿಂದ, ಅದಾದ ಬಳಿಕ ಬಂತು ಚಿದಾನಂದ ಅವರದ್ದು ಟಿಬಿ ಸರ್ಕಲ್ ಹೊಸದುರ್ಗದಿಂದ. ಏನ್ ಮಾಡ್ಲಿ, ಉತ್ತರ ಕೊಡಬೇಕು ಆದರೆ ತುಂಬಾ ಕಷ್ಟ ಇದೆ ಪಾರ್ಟಿಸಿಪೇಟ್ ಮಾಡಕ್ಕೆ ಅಂತಿದ್ದಾರೆ. ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ರಿ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾದ ಉತ್ತರಗಳನ್ನ ಕೊಡ್ತಾ ನಮ್ಮ ಜೊತೆಯಾಗಿ ಸಾಗ್ ಬಂದ್ರು. ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ, ಅವರು ಕೂಡ ಇದೇ ದಾರಿಯನ್ನ ಹಿಡಿದಿದ್ರೆ. ಕವಿತಾ ಸಿದ್ದಾಪುರ ಕಾಗೇಹಳ್ಳದಿಂದ ಸಂದೇಶ ಕಳಿಸ್ಕೊಟ್ಟಿದ್ರು. ಅನುಷಾ ಅವರು ಸಂದೇಶನೂ ಬಂದಿತ್ತು. ಎನ್ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶ ಕಳಿಸಿ ಕೊಟ್ಟಿದ್ದರು. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಹೀಗೆ ಹೇಳ್ತಾ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ರೀ ಕನ್ನಡ ಕಾಮನ ಬೆಲ್ಲು 101.3 ಮೆಗಾಹರ್ಟ್ಸ್. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾಗಿದ್ದೆ ನಿಮ್ಮ ಮಮತ. ಇದು ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಯಾವಾಗ್ಲೂ ಕೇಳ್ತಾನೆ ಇರಿ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಕೇಳುಗರೆ, ಒಂದು ವಿಶೇಷವಾದ ಪ್ರಕಟಣೆ ಹೀಗಿದೆ. ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾನ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವಂತಹ 35 ವರ್ಷದ ಒಳಗಿರುವಂತಹ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ. ಹುದ್ದೆಗಳ ವಿವರ ಈ ರೀತಿಯಾಗಿದೆ. 2 ಹುದ್ದೆಗಳಿದೆ ಸೇಲ್ಸ್ ಡಿವಿಷನ್ ಬೆಂಗಳೂರಿನಲ್ಲಿ, ದೂರದರ್ಶನ ಬೆಂಗಳೂರಿನಲ್ಲಿ 1 ಹುದ್ದೆ ಇದೆ. ಮತ್ತೆ ಗಮನಿಸಿ, ಈ ನೇಮಕಾತಿ ಶಾರ್ಟ್ ಟರ್ಮ್ ಅಂದ್ರೆ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೀತಾ ಇದೆ. ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲೇ ಇರುತ್ತೆ. ಸೇಲ್ಸ್ನಲ್ಲಿ ಅನುಭವ ಮತ್ತೆ ಆಸಕ್ತಿ ಹೊಂದಿರುವಂತಹ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ HTTPS

avedan.prasarbharati.org ನಲ್ಲಿ avedan.prasarbharati.org ಈ ಒಂದು ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಆಸಕ್ತರಾಗಿದ್ದರೆ ಅರ್ಜಿಯನ್ನು ಸಲ್ಲಿಸಿ ಅಥವಾ ಆಸಕ್ತರಿಗೆ ಈ ಮಾಹಿತಿಯನ್ನು ರವಾನೆ ಮಾಡಿ.

0: Nasha Mukt Yatras was launched today from the Siddiqui border in Fazilka by Union Law and Justice Minister Arjun Ram Meghwal. Ukraine launched more than 1,000 drones at Russia overnight, including hundreds targeting Moscow. Mayor of Moscow, Sergei Sobyanin, called it as the largest ever drone attack on the capital, reporting damage to an oil refinery and a residential building. Mr. Sobyanin said two people were killed and 20 injured in the attacks across wider Moscow region. Russia's Ministry of Defense said its forces shot down 1,100 Ukrainian drones across the country. Ukrainian President Volodymyr Zelensky said Kyiv used a range of missiles and drones in the attack. Pakistani authorities today detained Aleema Khan, the sister of jailed former Prime Minister Imran Khan, ahead of a planned protest by his Pakistan Tehreek-e-Insaf PTI party next week. Aleema Khan was detained in Lahore and transferred to Kot Lakhpat jail. She was campaigning for the release of her 73-year-old brother, who has been incarcerated since 2023. India has made a strong start to its medal campaign at the 2026 Asian Games in Aichi, Nagoya, Japan, with two silver medals coming from shooting on the opening day. Indian shooter Ella Venil Valarivan won silver in the women's 10-meter air rifle individual event. Earlier, Ella Venil, Sonam Muskar and Vidarsa K. Vinod had won silver in the women's 10-meter air rifle team event, giving India its first medal of the Games. China won gold. Meanwhile, Indian women's cricket team has entered the final of the Asian Games after defeating Bangladesh by 114 runs in the semi-final. Indian men's hockey team opened their Asian campaign with a 13-win win over Indonesia today. And with that, we end this news bulletin.
1: ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಿಮಗೆ ಸ್ವಾಗತ. ತಿರುಮಲೆ ತಾತಾಚಾರ್ಯ ಶರ್ಮ ತಿ ತಾ ಶರ್ಮ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲಾ ರಂಗಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯವಾಗುವಷ್ಟು ರಂಗಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ಇತಿಹಾಸಕಾರ, ಅಧ್ಯಾಪಕ, ಸಂಶೋಧಕ, ಪಂಚಭಾಷೆಗಳನ್ನು ಬಲ್ಲವರಾಗಿದ್ದರು, ಹಸ್ತಪ್ರತಿಗಳ ಸಂಪಾದನೆಯಲ್ಲಿ ತೊಡಗಿದ್ರು, ಪತ್ರಿಕೋದ್ಯಮದಲ್ಲಿ ಇದ್ದರು, ಪ್ರಕಾಶಕರಾಗಿದ್ದರು, ರಾಜಕಾರಣದಲ್ಲಿದ್ದರು, ಕನ್ನಡ ಸಾಂಸ್ಕೃತಿಕ ಲೋಕದ ಪ್ರಭಾವಿ ಮತ್ತು ಪ್ರೇರಣೆ ನೀಡುತ್ತಿದ್ದ ಚಿಂತನಶೀಲ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಗಾಂಧೀಜಿಯವರ ಜೊತೆ ಸ್ವಲ್ಪ ಕಾಲ ಇದ್ದರು. ಪತ್ರಿಕಾ ರಂಗದ ಅವರ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ತಿರುಮಲೆ ತಾತಾಚಾರ್ಯ ಶರ್ಮ ಅವರ ಮಾತುಗಳನ್ನು ಕೇಳೋಣ.
2: ಕನ್ನಡದ ವೃತ್ತಪತ್ರಿಕೆಯ ಒಂದು ಕೆಲಸವನ್ನ ಸುಮಾರು 100 ವರ್ಷಗಳ ಹಿಂದೆಯೇ ಆರಂಭವಾಯಿತು ಅಂತ ಹೇಳಬೇಕು. 1858 ಆದ ಕೂಡಲೇ ಮಾರನೇ ವರ್ಷವೇ ಮುಮ್ಮಡಿ ಕೃಷ್ಣರಾಜಡಿಯರಿದ್ದ ಕಾಲದಲ್ಲಿ ಅವರಿಂದ ಪ್ರೋತ್ಸಾಹಿತರಾಗಿ ಭಾಷ್ಯಂ ತಮಿಳಾಚಾರ್ ಎಂಬವರು ಬೆಂಗಳೂರು ನಗರದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕರ್ನಾಟಕ ಪ್ರಕಾಶಕ ಎಂಬ ಹೆಸರು ಕೆಲವರು ಕೇಳಿರಬೇಕು. ಅದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಒಂದು ವಾರಪತ್ರಿಕೆಯ ಸ್ವರೂಪದಿಂದ ರಾಷ್ಟ್ರದ ಇಡೀ ಭಾರತದ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಕರ್ನಾಟಕದ ಕಲ್ಪನೆಯನ್ನು ಸ್ಪಷ್ಟ ಮಾಡಿಕೊಂಡು ಅದರ ಸಲುವಾಗಿ ಆಗಿನ ಮಿತಿಗಳಲ್ಲಿ ಬಹಳ ಕೆಲಸ ಮಾಡಿದರು. 1887-88 ನಡೆಯಿತು ಆ ಪತ್ರಿಕೆ, ಅನಂತರ ನಿಂತು ಹೋಯಿತು. ಸ್ವದೇಶಾಭಿಮಾನಿ ಎನ್ನುವುದು ಇನ್ನೊಂದು ಪತ್ರಿಕೆ, ಶ್ರೀನಿವಾಸ ಅಯ್ಯಂಗಾರರು ಎಂಬುದು ಆ ಪತ್ರಿಕಾಕರ್ತರ ಹೆಸರು. ಅಂದಿನ ನಿರಂಕುಶಾಧಿಕಾರಿಗಳಿಗೆ ಯಮನಂತ ಪರಿಣಮಿಸಿತ್ತು. ಗೋಪಾಲ ಅಯ್ಯಂಗಾರ್, ಶ್ರೀನಿವಾಸ ಅಯ್ಯಂಗಾರ್ ಅಂತ ಇಬ್ಬರು ಸಹೋದರರು ಇಲ್ಲಿದ್ದು ಈ ಸಾರ್ವಜನಿಕ ಅಭಿಪ್ರಾಯವನ್ನು ರೂಢಿಸಿ ಪ್ರಭುತ್ವದ ಕೀಲುಗಳನ್ನು ತಕ್ಕ ಮಟ್ಟಿಗೆ ಎಚ್ಚರಿಸಿಕೊಡ್ತಾ ಇದ್ದಂಥವರು. ಅವರನ್ನು ಬಹಳ ಕಾಲ ಮೈಸೂರು ದೇಶದಲ್ಲಿ ಇರುಗೊಡಿಸಲಿಲ್ಲ ಅಂದಿನ ಪ್ರಭುತ್ವ. ಅದರ ಫಲವಾಗಿ ಅವರಿಬ್ಬರು ಉತ್ತರ ದೇಶಕ್ಕೆ ಹೋದರು. ಶ್ರೀಮಾನ್ ವೆಂಕಟಕೃಷ್ಣಯ್ಯನವರ ಹೆಸರು ಅನೇಕರೇ ನೆನಪಿರಬೇಕು, ತಾತಯ್ಯ ಅಂತ ಅವರ ಹೆಸರು. ಅವರು ವೃತ್ತಿಗೊಂದು ಸ್ಥಾನ ಗೌರವವನ್ನು ಕಲ್ಪಿಸಿಕೊಟ್ಟವರು. ಅದಕ್ಕಿಂತಲೂ ಅತಿಶಯವಾಗಿ ತಮ್ಮ ಆಜೀವ ಕಷ್ಟಗಳನ್ನು ಪ್ರಭುತ್ವದ ಮೂಲವಾಗಿ ನಿರಂತರ ಕಷ್ಟವನ್ನು ಅನುಭವಿಸಿ ಹಾಗೆಯೇ ತಮ್ಮ ಜೀವಮಾನವನ್ನು ಕೊನೆಗಾಣಿಸಿದಂಥ ಮಹಾವೀರರು ಅಂತ ಹೇಳಬೇಕು. ಶ್ರೀಮಾನ್ ಡಿ ವಿ ಗುಂಡಪ್ಪನವರು ಬಹಳ ಮಟ್ಟಿಗೆ ಈ ವೃತ್ತಿಗೆ ಒಂದು ಗೌರವವನ್ನು, ಸ್ಥಾನ ಮರ್ಯಾದೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದರಲ್ಲಿ ಯಾರು ಏನು ಪ್ರಶ್ನೆ ಮಾಡುವ ಹಾಗಿಲ್ಲ. ಇಂದಿಗೂ ಅನುಕರಣ ಯೋಗ್ಯವಾದದ್ದಂದರೆ ಬಿಜಾಪುರದ

0: ಕರ್ನಾಟಕ ವೈಭವ. ಜಯರಾಯರವರು ಅದಕ್ಕೆ ನಿಜವಾದ ಕೀರ್ತಿಯನ್ನು ಯಶಸ್ಸನ್ನು ತಂದಿದ್ದಾರೆ.
1: ಜಯರಾವ್ ದೇಶ್
0: ಇಂದಿಗೂ ಆ ಪತ್ರಿಕೆಯ ಹೆಸರು ಅನೇಕರಿಗೆ ಸ್ಫೂರ್ತಿ ಕಾರಣವಾಗಿದೆ. ಇನ್ನು ಮಂಗಳೂರು ಜಿಲ್ಲೆ ನಿಜವಾಗಿಯೂ ಕನ್ನಡದ ಮುದ್ರಣಕ್ಕೂ ಕನ್ನಡ ಪತ್ರಿಕೆಗಳ ಆರಂಭಕ್ಕೂ ಮೊಟ್ಟ ಮೊದಲನೇದು ಅಂತ ಒಪ್ಪಿಕೊಳ್ಬೇಕು. ಅಚ್ಚಿನ ಕಾರ್ಖಾನೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಬೆಸಲ್ ಮಿಷನ್ ಪ್ರೆಸ್ನವರು ಮಂಗಳೂರಿನಲ್ಲಿ. ಅಲ್ಲಿಯೇ ಕ್ಯಾನರೀಸ್ ನ್ಯೂಸ್ ಅಂತ ಹೇಳಿ 843-844 ಸುಮಾರಿನಲ್ಲಿ ಪ್ರಾರಂಭವಾಯಿತು. ಅದು ಮಿಷನರಿಗಳ ಪತ್ರಿಕೆ. ಆನಂತರ ಆ ಒಂದು ಉತ್ತಮವಾದ ಮಟ್ಟದಲ್ಲಿ ಮುದ್ರಣ ಕಾರ್ಯವನ್ನು ಮತ್ತು ಪತ್ರಿಕಾ ನಿರ್ವಾಹವನ್ನು ಆ ಜಿಲ್ಲೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಹೆಸರುಗಳನ್ನು ಇಲ್ಲಿ ಹೇಳಬೇಕಾದದ್ದು ಅವಶ್ಯಕವಿದ್ದರೂ ಇದು ಸಮಯವಲ್ಲ. ಮತ್ತು ಇತ್ತೀಚೆಗೆ ಮೈಸೂರಿನ ದೇಶದಲ್ಲಿ ಕೆಲವು ಪತ್ರಿಕೆಗಳು ಮುಖ್ಯವಾಗಿ ವಿಶ್ವಕರ್ನಾಟಕ, ತಾಯ್ನಾಡು, ಜನವಾಣಿ ಈ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಅಪೂರ್ವವಾದಂತಹ ಸೇವೆಯನ್ನು ಸಲ್ಲಿಸಿವೆ. ಇದನ್ನು ಯಾರು ಬೇಕಾದರೂ ಈಗ ಅವು ನಡೆಯುತ್ತಿರುವ ರೀತಿಯಿಂದಲೇ ತಿಳಿದುಕೊಳ್ಳಬಹುದು. ಧಾರವಾಡದಲ್ಲಿ ಅನೇಕ ಪತ್ರಿಕೆಗಳು ನಡೆಯಿತು ಬಂದವು. ಅದರಲ್ಲಿ ಸ್ವರ್ಗೀಯ ಮುದುವೇಡ್ಕರ್ ಕೃಷ್ಣರಾಯರವರಿಂದ ಮುಂದುವರಿಸಲ್ಪಟ್ಟ ಕರ್ನಾಟಕ ವೃತ್ತ ಮತ್ತು ಧನಂಜಯ ಈ ಪತ್ರಿಕೆ ಸ್ವಾತಂತ್ರ್ಯದ ಸಾಧನೆಗೆ ಅಪೂರ್ವವಾದ ಸೇವೆ ಸಲ್ಲಿಸಿದೆ. ಅನಂತರ ಆ ಪರಂಪರೆಯನ್ನು ಮುಂದುವರಿಸಿದ್ದು ಸಂಯುಕ್ತ ಕರ್ನಾಟಕ. ಮೈಸೂರು ನಗರದಲ್ಲಿ ಪ್ರಾರಂಭವಾದ ಮೈಸೂರು ವೃತ್ತಾಂತ ಪತ್ರಿಕೆ ಮಾತನ್ನು ಹೇಳದೇ ಇದ್ದರೆ ವೃತ್ತಿಗೆ ಒಂದು ಲೋಪ ಅಂತ ಭಾವಿಸ್ತೇನೆ.
2: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಇಲ್ಲಿವರೆಗೂ ಏಷ್ಯನ್ ಗೇಮ್ 2026 ಪಿರಿಯಾಡಿಕ್ ಎಫ್ಎಂ ಅಪ್ಡೇಟ್ ನಿಮಗೋಸ್ಕರ ಮೂಡಿಬಂತು.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರದಲ್ಲಿ ಅಡಕವಾಗಿರುವ ಅಮೂಲ್ಯವಾದ ಅಪರೂಪದ ವಿಶೇಷ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಲಭ್ಯ.
3: ಬೆಳಗಾವಿ ಹಿಂಡಲ್ಗಿ ಸೆಂಟರ್ ಜೈಲಿನಲ್ಲೇ ನಮ್ಮನ್ನು ಇಟ್ಟರು. ಆಗ ನಮ್ಮ ಬರಾಕಿನಲ್ಲಿ ದೇಶಕ್ಕಾಗಿ ತ್ಯಾಗ ಮಾಡಿ ಬಂದ ಮುಂಬೈ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶದ 100+ ಮಹಿಳೆಯರು ಇದ್ದರು.
2: ಈ ಧ್ವನಿ ಎಲ್ಲೋ ಕೇಳಿರೋ ಹಾಗೆ ಅನಿಸ್ತಾ ಇದೆಯಾ?
4: ಮಹಾಮಂತ್ರಿಯೇ, ಪ್ರಭು, ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳು ಕ್ಷೇಮವಷ್ಟೇ, ಹೇಳುವಂತವನಾಗು.
5: ಲಾಲಿಸು ಲಾಲಿಸು ಭೂಪತಿಯೇ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತೆ, ಲೀಲೆಯಿಂದಲೇ ಪ್ರಜೆಗಳೆಲ್ಲರೂ ಕಾಲಹರಣ ಮಾಡುತ್ತಿರುವರು.
2: ರೂಪಕವನ್ನ ಮತ್ತೆ ಕೇಳಬೇಕಾ?

0: ಹಾಡು ನಿಮ್ಮ ಕಿವಿಯಲ್ಲಿ ಗುಂಗುಡ್ತಾ ಇದೆಯಾ?
1: ಸುಂದರಿ ಸುಂದರಿ, ನೀ ಮತ್ತೆ ಬಂದೆ?
2: ಹೌದು ಮೃಗ, ನಾ ಬಂದಿದ್ದೇನೆ, ನಿನ್ ಸಲುವಾಗಿ ಬಂದಿದ್ದೀನಿ, ನಿನ್ ಜೊತೆ ಇರಕ್ ಬಂದಿದ್ದೀನಿ ಮೃಗ. ನೋಡು ಮತ್ತೆ,
0: ನಾಟಕದ ಈ ಪಾತ್ರ ನಿಮ್ಮ ಹೃದಯವನ್ನ ತಟ್ಟಿದ್ಯಾ? ಈ ಎಲ್ಲವನ್ನ ಮತ್ತೆ ಆಲಿಸಬೇಕು ಅನ್ನೋ ಮನಸ್ಸಾಗಿದ್ಯಾ? ಸಬ್ಸ್ಕ್ರೈಬ್ ಮಾಡಿ ಕಾರ್ಯಕ್ರಮ ಕೇಳಿ. ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಲಭ್ಯ. ನಿಮ್ಮ ಅನಿಸಿಕೆಯನ್ನ ತಿಳಿಸಿರಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ನಾಳೆಯಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ. ಬರ ಪರಿಸ್ಥಿತಿ ಕುರಿತು ಚರ್ಚೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ. ಡಾಕ್ಟರ್ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ಧ. ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ವಿವಾದಾತ್ಮಕ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ನಾಳೆಯಿಂದ 3 ದಿನಗಳ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶೇಷ ಅಧಿವೇಶನದಲ್ಲಿ ಅರಣ್ಯ ಪ್ರದೇಶದ ಪಕ್ಕದಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿ ಅತಿ ಶೀಘ್ರವಾಗಿ ಕೇಂದ್ರಕ್ಕೆ ನಮ್ಮ ಅಭಿಪ್ರಾಯ ತಿಳಿಸಲಾಗುವುದು ಎಂದರು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಲಾಗಿತ್ತು. ಕಳೆದ ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕಿತ್ತು, ಆದರೆ ವಿರೋಧ ಪಕ್ಷದ ಶಾಸಕರು ತಮ್ಮ ರಾಜಕಾರಣಕ್ಕಾಗಿ ವಿಧಾನಸಭೆಯ ಸಮಯ ವ್ಯರ್ಥ ಮಾಡಿದ್ದಾರೆ ಎಂದು ಟೀಕಿಸಿದರು. ಹಾಸನ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಕಾರವಾರ ಸೇರಿದಂತೆ ಮಲೆನಾಡು ಭಾಗದ ಸಚಿವರು, ಸಂಸದರು ಶಾಸಕರ ಜೊತೆ ಚರ್ಚಿಸಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಕಸ್ತೂರಿ ರಂಗನ್ ವರದಿಯಿಂದ ಜನರ ಬದುಕಿನ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಕೇಂದ್ರಕ್ಕೆ ವರದಿ ನೀಡಲಾಗುವುದು ಎಂದರು. ಬರ ಪರಿಹಾರ ಮತ್ತು ರೈತರ ಸಾಲಮನ್ನಾ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಪಡೆಯಲು ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಪಕ್ಷ ನಿಯೋಗವನ್ನು ದೆಹಲಿಗೆ ಕೊಂಡೊಯ್ಯಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಸ್ಥಿತಿ ಮತ್ತು ಮಲೆನಾಡು ಭಾಗದಲ್ಲಿ ಆತಂಕ ಮೂಡಿಸುತ್ತಿರುವ ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ನಾಳೆಯಿಂದ 3 ದಿನ ನಡೆಯಲಿರುವ ವಿಶೇಷ ಅಧಿವೇಶನವನ್ನು ಸುಗಮ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸಹಕರಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಪತ್ರ ಬರೆದಿರುವ ಸಚಿವರು, ಈ ಎರಡು ಸೂಕ್ಷ್ಮ ವಿಷಯಗಳ ಬಗ್ಗೆ ಪಕ್ಷಾತೀತವಾಗಿ ವಾಸ್ತವಾಂಶ, ಅಂಕಿಅಂಶ, ತಜ್ಞರ ಅಭಿಪ್ರಾಯ ಮತ್ತು ಜನರ ಹಿತಾಸಕ್ತಿ ಆಧರಿಸಿ ಚರ್ಚೆ ನಡೆದು ಕೇಂದ್ರಕ್ಕೆ ರಾಜ್ಯದ ನಿಲುವು ತಿಳಿಸುವ ಅಗತ್ಯವಿದೆ ಎಂದಿದ್ದಾರೆ. ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಹಿರಿಯೂರು ತಾಲೂಕಿನ ಆದಿರಾಳು

0: ಗ್ರಾಮದ ಬಳಿ ಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರುವ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಯೋಜನೆಯ ವ್ಯಾಪ್ತಿಯಲ್ಲಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಯೋಜನೆ ಅನುಷ್ಠಾನದಲ್ಲಿ ಆರ್ಥಿಕ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವುದೇ ತೊಡಕುಗಳು ಎದುರಾದರೂ ಅವುಗಳನ್ನು ಪರಿಹರಿಸಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡುವ ಕಾರ್ಯಕ್ರಮವನ್ನು ತಡೆರಹಿತವಾಗಿ ಮುಂದುವರಿಸಲಾಗುವುದು ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಬಯಲು ಸೀಮೆ ಭಾಗಕ್ಕೆ ನೀರು ಹರಿಸುವ ರಾಜ್ಯ ಸರ್ಕಾರದ ಸಂಕಲ್ಪ ಸಾಕಾರಗೊಂಡಿದ್ದು, ಇದರ ಸಂಕೇತವಾಗಿ ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರದುರ್ಗಕ್ಕೆ ಆಗಮಿಸಿ ಭದ್ರಾ ಜಲಕ್ಕೆ ಗಂಗಾಪೂಜೆ ನೆರವೇರಿಸಲಿದ್ದಾರೆ ಎಂದರು.
1: 24ನೇ ತಾರೀಕು ಈ ಒಂದು ಬಹುದಿನದ ಕಾರ್ಯಕ್ರಮ, ನಿಜಲಿಂಗಪ್ಪನವರ ಕನಸು, ಎಸ್ಎಂ ಕೃಷ್ಣ ಅವರು ಪ್ರಾರಂಭ ಮಾಡಿದಂತ ಈ ಸರ್ಕಾರ ಬಂದ ಮೇಲೆ 3.5 ವರ್ಷದಲ್ಲಿ ಸಿದ್ದರಾಮಯ್ಯನವರು ನೀರಾವರಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಜಿಲ್ಲೆಯ ಶಾಸಕ ಸುಧಾಕರ್ ಇರ್ಬೋದು, ರಘುಮೂರ್ತಿ ಇರ್ಬೋದು, ಎಲ್ಲ ಶಾಸಕರ ಒತ್ತಡದಿಂದ ಬಹಳ ಆದ್ಯತೆ ಮೇಲೆ ಮಾಡಬೇಕು ಅಂತ ಮಾಡಿದ್ವಿ. ಇವತ್ತು ಫಲ ಸಿಕ್ಕಿದೆ, ನೀರಿನ ಬಿಟ್ಟಿದ್ದೀವಿ, ಅದನ್ನು ಅಧಿಕೃತವಾಗಿ ಪೂಜೆ ಸಲ್ಲಿಸಲಿಕ್ಕೋಸ್ಕರ ಮನೆ 24 ತಾರೀಕು ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದೆ. ಯಾವುದೇ ಕಾರಣಕ್ಕೆ 17 ಟಿಎಂಸಿ ನೀರನ್ನ ಲಿಫ್ಟ್ ಮಾಡುವಂತದನ್ನ ನಾವು ನಿಧಾನ ಮಾಡಲ್ಲ, ಮೊದಲನೇ ಆದ್ಯತೆ.
0: ಗದಗ ತಾಲೂಕನ್ನು ಬರ ಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಿಸದಿದ್ದರೆ 10ನೇ ತಾರೀಕು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರೈತರ ಪರ ನಿಲ್ಲುವುದಾಗಿ ಶಾಸಕ ಎಚ್ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ಮುಳಗುಂದದಲ್ಲಿಂದು ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಬರಗಾಲದ ಕುರಿತು ಮುಖ್ಯಮಂತ್ರಿಯವರು ಪರಿಶೀಲಿಸಿದ್ದರೂ ಬರಗಾಲ ತಾಲೂಕು ಎಂದು ಘೋಷಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಟೀಕಿಸಿದರು. ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವುದು ಾಗಿ ಎಚ್ಕೆ ಪಾಟೀಲ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮತ್ತು ವಿಶೇಷ ಅಭಿಯಾನದ ಅಂಗವಾಗಿ ಇಂದು ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು ಮತ್ತು ಪರಿಷ್ಕರಣೆ ಬಗ್ಗೆ ನಿಗದಿತ ನಮೂನೆಗಳನ್ನು ಸಲ್ಲಿಸಿ ಹೆಸರು ಸೇರ್ಪಡೆ ಮಾಡಬಹುದಾಗಿದೆ ಎಂದರು. ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. 18 ವರ್ಷ ಪೂರ್ಣಗೊಂಡಿರುವ ಯುವ ಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಸ್ಕೆ ಸೋಮಶೇಖರ್ ವಿವಿಧ ಮತಗಟ್ಟೆಗೆ ಭಾನುವಾರ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಪಡೆದರು. ಅಭಿಯಾನಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಅವರು ತಿಳಿಸಿದರು. ಗದಗದಲ್ಲಿಂದು ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯಾದ್ಯಂತ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಈ ಸಾಲಿನ ಪೋಷಣ್ ಮಾಸಾಚರಣೆಯ ಘೋಷವಾಕ್ಯವಾಗಿದೆ. ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುಳಾ ಮಾತನಾಡಿ, ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಇಡೀ ಸಮುದಾಯದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ನಾಳೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಬಂದ್ಗೆ ರೈತ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರೈತ ಮುಖಂಡರು, ಕಾಫಿ ಬೆಳೆಗಾರರ ಸಂಘಟನೆಗಳು ಬೆಂಬಲ ನೀಡಿದ್ದು, ನಾಳೆ ಮುಂಜಾನೆ 6ರಿಂದ ಸಂಜೆ 6 ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಲಾಗುವುದು ಎಂದು ರೈತ ಸಂಘಟನೆಗಳು ತಿಳಿಸಿವೆ. ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಅಧಿಕಾರಿಗಳು ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಕೋಲಾರ

ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿ ಭಾಗದಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಬೆಂಗಳೂರು ಕೆಐಎಎಲ್ ವೀಕ್ಷಣಾಲಯದಲ್ಲಿ 9, ಎಚ್ಎಎಲ್ ವಿಮಾನ ನಿಲ್ದಾಣ ಹೊಸಕೋಟೆಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನಗಳ ಕಾಲ ರಾಜ್ಯಾದ್ಯಂತ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 28 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ. ಬರ ಪರಿಸ್ಥಿತಿ ಕುರಿತು ಚರ್ಚೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ. ಡಾ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದ. ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಹೈನುಗಾರಿಕೆಗೆ ಒಂದು ಮುಖ್ಯ ಕಸುಬು ಅಥವಾ ಉಪಕಸುಬು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ಮಹತ್ವವನ್ನು ಈ ಇಲಾಖೆಗೆ ಈಗ ಕೊಡಲಾಗುತ್ತೆ. ಸಾಕಷ್ಟು ರೈತರು, ರೈತ ಮಕ್ಕಳು ಈ ಒಂದು ಉಪಕಸುಬನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೈನುಗಾರಿಕೆ ಮತ್ತು ಹೈನು ತಳಿಗಳ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ, ಈ ಒಂದು ಹೈನುಗಾರಿಕೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಹೈನುಗಾರಿಕೆಯಲ್ಲಿ ಏನೇನು ತಿಳ್ಕೊಳ್ಬೇಕಾಗತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಹೈನು ತಳಿಗಳು ಯಾವ್ಯಾವ್ದು ಇದ್ದಾವೆ, ಆ ಎಮ್ಮೆ ತಳಿಗಳು ಯಾವ್ಯಾವುದು, ಆಕಳು ತಳಿಗಳು ಯಾವುದು, ಒಂದೊಂದಾಗಿ ಮಾಹಿತಿ ಮಾಡಿಕೊಳ್ಳೋಣ. ಡಾಕ್ಟರ್ ನಾಗಮಣಿಯವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಹೇಳಿ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಮ್ಮ ರೈತರು ಹೈನುಗಾರಿಕೆ ಇದನ್ನು ಭಾಳ ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದಾರೆ. ಹೈನುಗಾರಿಕೆ

0: ಕೇಳಿ ಮುಖ್ಯವಾಗಿ ಯಾವ್ಯಾವ ತಳಿಗಳಿದ್ದಾವೆ ಒಂದೊಂದಾಗಿ ಹೇಳಬೇಕು.
1: ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೈನುಗಾರಿಕೆ ಒಂದು ದೀರ್ಘಾವಧಿ ಹಾಲು ಉತ್ಪಾದನೆ ಮಾಡುವಂತ ಒಂದು ಕೃಷಿ ಅಥವಾ ಪಶು ಸಂಗೋಪನೆಯ ಒಂದು ಉಪಕಸಬು ಅಥವಾ ಉದ್ಯಮ ಅಂತ ನಾವು ಹೇಳ್ಬೋದು. ಹೈನುಗಾರಿಕೆ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಈ ಥರ ಬೇರೆ ಬೇರೆ ಉಪಕಸಬುಗಳನ್ನ ಸಹ ನಮ್ಮ ರೈತ ಅಥವಾ ರೈತ ಬಾಂಧವರು ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಯಾಕಂದರೆ ಮನೆಗೊಂದು ಮಗು ಇರುವ ಹಾಗೆ ಮನೆಗೊಂದು ಒಂದು ಹಸು ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನಾವು ಸಾಕ್ಕೊಂಡಿರ್ತೀವಿ. ಯಾಕಂದರೆ ಅದೊಂದು ಉದ್ಯಮ ಥರ ಮಾಡ್ಕೊಂಡಿರ್ತೀವಿ. ಅದರಿಂದ ಒಂದು ಆದಾಯ ಬರುವಂಥ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತೀವಿ. ನಾವು ಹೈನುಗಾರಿಕೆನ ಒಂದು ವರ್ಷವಿಡೀ ನಿರಂತರ ಆದಾಯ ಕೊಡುವಂಥ ಉದ್ಯಮ ಅಂತ ಹೇಳ್ಬೋದು. ಏನಕ್ಕಂದರೆ ನಮಗೆ ಗೊತ್ತಿರ್ಬೋದು ಸರ್, ಈಗ ಕೃಷಿ ಬೆಳೆಗಳಲ್ಲಿ ಒಂದು ದರ ಕಡಿಮೆ ಆಗ್ಬೋದು, ಆದರೆ ಹಾಲಿನ ದರ ಎಂದಿಗೂ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಹೈನುಗಾರಿಕೆನೇ ಒಂದು ಮುಖ್ಯ,
0: ಯಾವಾಗಲೂ ಬೇಕೇ ಬೇಕಲ್ಲ, ತೀರಾ ಅವಶ್ಯಕವಾದ ವಸ್ತು.
1: ಹೌದು, ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ನಾವು ಹಾಲನ್ನು ನಿರಂತರವಾಗಿ ಉಪಯೋಗಿಸ್ತಾನೆ ಇರ್ತೀವಿ. ಆದ್ದರಿಂದ ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗದವರು ಈ ಹೈನು ತಳಿಗಳು ಯಾವುದು, ಅವು ಯಾವ ರೀತಿ ಇರುತ್ತೆ, ಯಾವ ರೀತಿ ಅವು ಒಂದು ಉತ್ಪಾದನೆ ಕೊಡುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡಿರಬೇಕು. ನಾವು ಮುಖ್ಯವಾಗಿ ನೋಡೋದಾದರೆ ನಮ್ಮ ಭಾರತದಲ್ಲಿ ಪ್ರಮುಖವಾದ ಹೈನು ತಳಿಗಳು ಯಾವುದ್ಯಾವುದು ಅಂತಂದರೆ ದೇಶೀಯ ತಳಿಗಳು ಹೇಳ್ಬೋದು. ಯಾವ್ದು ಅಂದರೆ ಗಿರ್ ಅಂತ ಹೇಳ್ಬೋದು, ಸಾಹಿವಾಲ್ ಅಂತ ಹೇಳ್ಬೋದು, ಸಿಂಧಿ ಅಂತ ಹಸುಗಳು, ಬೇರೆ ವಿಧ ವಿಧವಾದ ಹೈನು ತಳಿಗಳು ಇದ್ದಾವೆ. ಅದರಲ್ಲಿ ಸಾಹಿವಾಲ್ ತಳಿ ಅಂತೂ ಹಾಲಿನ ಉತ್ಪಾದನೆ, ಒಂದು ಸೂಲಿನಲ್ಲಿ ಹಾಲಿನ ಉತ್ಪಾದನೆ ಏನು ಇರುತ್ತೆ ಅಂದರೆ 1500 ರಿಂದ 1800 ಲೀಟರು ಅಂತ ಹೇಳ್ತೀವಿ. ನಾವು ಒಂದು ಸೂಲು ಅಂತ ತಗೊಳ್ಳೋದು ಯಾವುದು ಅಂದರೆ 305 ದಿನಗಳು ಕರಾವಿನ ದಿನಗಳನ್ನ ನಾವು ಒಂದು ಸೂಲು ಅಂತ ತಗೊಬೋದು. ಅದರದ ವಿಶೇಷತೆಗಳು ನೋಡೋದಾದರೆ ಅದು ಮೂಲ ಸ್ಥಾನ ಎಲ್ಲಿಂದ ಬಂದಿರೋದು ಅಂದರೆ ಪಂಜಾಬ್. ಈ ಸಾಹಿವಾಲ್ ಅನ್ನೋದು ಪಂಜಾಬಿಂದ ಬಂದಿದೆ. ಮತ್ತು ಕಂದು ಬಣ್ಣ ಇರುತ್ತೆ, ಮತ್ತು ಹಣೆ ಉಬ್ಬಾಗಿ ಇರುತ್ತೆ. ಅದೇ ರೀತಿ ನಾವು ಗಿರ್ ತಳಿ ನೋಡೋದಾದರೆ ಅದು ಸಹ ಕಂದು ಬಣ್ಣ ಇರುತ್ತೆ, ಅದರದ್ದು ಕಿವಿಗಳು ಮಾತ್ರ ಎಲೆ ಆಕಾರದಲ್ಲಿರುತ್ತೆ. ಮತ್ತು ಈ ತಳಿ ಸಹ ಹಾಲಿನ ಉತ್ಪಾದನೆ ಒಂದು ಸೂಲಿನಲ್ಲಿ 1200 ರಿಂದ 1800 ಲೀಟರ್ವರೆಗೂ ಹಾಲಿನ ಉತ್ಪಾದನೆ ಮಾಡುತ್ತೆ. ಈ ತಳಿಯ ಒಂದು ಮೂಲ ಸ್ಥಾನ ಗುಜರಾತಿಂದ ಬಂದಿರುತ್ತೆ. ಆಮೇಲೆ ಇದು ಹೋರಿಗಳು ಸಹ ನಾವು ಬಳಕೆ ಮಾಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ ಈ ತಳಿ. ಇನ್ನೊಂದು ತಳಿ ಅಂತಂದರೆ ದೇವಣಿ ತಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತಳಿ ಹೆಚ್ಚಾಗಿ ಕಂಡುಬರುತ್ತೆ. ಈ ತಳಿಯಲ್ಲೂ ಸಹ ಹಾಲಿನ ಉತ್ಪಾದನೆ 1000 ರಿಂದ 1200 ಲೀಟರಷ್ಟು ಹಾಲಿನ ಉತ್ಪಾದನೆ ಇರುತ್ತೆ. ಇದರ ಮೂಲ ಸ್ಥಾನ ಮಹಾರಾಷ್ಟ್ರದ್ದಾಗಿರುತ್ತೆ. ಲಾತೂರ್ ಅಂತ ಒಂದು ರಾಜ್ಯದಿಂದ ಈ ತಳಿ ಪ್ರಚಲಿತವಾಗಿರುತ್ತೆ. ಮತ್ತು ಇದರ ವಿಶೇಷತೆ ಹೇಗಿರುತ್ತೆ ಅಂತಂದರೆ ನೋಡೋದಕ್ಕೆ ಬಿಳಿ ಮೈಬಣ್ಣ ಇರುತ್ತೆ, ಆಮೇಲೆ ಮುಖ ಮಾತ್ರ ಕಪ್ಪಾಗಿರುತ್ತೆ. ಇದು ಈ ತಳಿಯ ಒಂದು ವಿಶೇಷತೆ. ನಾವು ಮತ್ತೆ ಇನ್ನ ಒಂದು ತಳಿ ನೋಡ್ಬೋದು, ಸಾಮಾನ್ಯವಾಗಿ ಮಲ್ನಾಡ್ ಗಿಡ್ಡ ಅಂತ ತಾವು ಕೇಳಿರ್ಬೋದು. ಅದರಲ್ಲಿ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆನೆ ಇರುತ್ತೆ. ಆದರೆ ಈ ತಳಿಯ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಮೂಲ ಸ್ಥಾನ ಮಲ್ನಾಡ್ ಪ್ರದೇಶದಿಂದ ಇರುತ್ತೆ. ಆಮೇಲೆ ಈ ತಳಿಯಲ್ಲಿ ಉತ್ಪಾದಿಸಲ್ಪಟ್ಟ ಹಾಲಂತೂ ಅದು ಔಷಧೀಯ ಗುಣಗಳಿರುತ್ತೆ. ಯಾಕಂದರೆ ಅಲ್ಲಿನ ಒಂದು ಔಷಧೀಯ ಸಸಿಗಳನ್ನು ಅವು ಮೇವು ತಿಂದಿರೋದ್ರಿಂದ ಸೊ ಆ ಔಷಧೀಯ ಗುಣಗಳು ಹಾಲಿನಲ್ಲಿ ಬರುತ್ತೆ. ಇದು ಮಲೆನಾಡ್ ಗಿಡ್ಡ ಅಂತ. ಇವೆಲ್ಲ ದೇಶೀಯ ತಳಿಗಳು. ಇನ್ನು ಸಾಮಾನ್ಯವಾಗಿ
0: ದೇಶೀಯ ತಳಿಗಳ ಬಗ್ಗೆ ನಾವು ಹೇಳಬೇಕಂದ್ರೆ ಇವು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡ್ತವೆ.
1: ಹೌದು ಸರ್.
0: ಈಗ ತಾವು ಹೇಳಿದ ಪ್ರಕಾರ ಈ ಗಿರ್ ತಳಿ,
1: ಸಾಹಿವಾಲ್,
0: ಸಿಂಧ್, ಈ ತಳಿ ರೈತರು ಒಂದು ಸಾಮಾನ್ಯ ನಿರ್ವಹಣೆ ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೆ? ಒಂದು ಎರಡು ಜನ ಪರಿವಾರದಲ್ಲಿ ಒಂದು 4 ಜನ ಕುಟುಂಬ ನಡ್ಸ್ಕೊಂಡು ಹೋಗ್ಬೋದಾ?
1: ನಡ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇವಕ್ಕೆ ಮೇವಿನ ಪೂರೈಕೆ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಇನ್ನ ಒಂದು ದೇಶೀಯ ತಳಿಗಳು ಬಿಟ್ಟರೆ ವಿದೇಶಿಯ ತಳಿಗಳು ಸಹ ಹೆಚ್ಚಾಗಿ ನೀವು ನೋಡ್ಬೋದು. ಯಾಕಂದ್ರೆ ನೀವು ನೋಡಿರ್ಬೋದು ಕಪ್ಪು ಬಿಳಿ ಬಣ್ಣ ಇರುವಂತಹ HF ತಳಿಗಳಾಗ್ಲಿ, ಜರ್ಸಿ ತಳಿಗಳು, ಅವು ಸಹ ಕಂದು ಬಣ್ಣ ಇರುತ್ತೆ. ಆದ್ರೆ ಆ ತಳಿಗಳ ಮೇವಿನ ಪೂರೈಕೆ ಜಾಸ್ತಿ ಇರುತ್ತೆ. ಅದೇ ರೀತಿ ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಇರುತ್ತೆ. ಅವಕ್ಕೆ ಹಾಲಿನ ಉತ್ಪಾದನೆ 3000 ರಿಂದ 5000 ಲೀಟರ್ ವರೆಗೂ ಹಾಲಿನ ಉತ್ಪಾದನೆ ಇರುತ್ತೆ ಒಂದು ಸೂಲಿನಲ್ಲಿ. ಆದ್ರೆ ಮೇವಿನ ಪೂರೈಕೆ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಇವು ವಿದೇಶಿಯ ತಳಿಗಳು, ನಮ್ಮ ತಳಿಗಳಲ್ಲ.
0: ಆದ್ರೆ ಒಂದಂದ್ರೆ ಡಾಕ್ಟರ್ ನಾಗಮಣಿ ಅವರು, ನಾವು ಗಮನಿಸಿದ್ದೇನೆಂದ್ರೆ ಈಗ ವಿದೇಶಿ ತಳಿಗಳು ಅವರು ಹೇಗೆ ಸಾಕ್ತಾರೆ ಅಂದ್ರೆ ಅವರು ಕೊಡುವ ಒಂದು ಆಹಾರ ಮತ್ತೆ ಮೇವು ನಾವು ನಮ್ಮ ಭಾರತ ದೇಶದಲ್ಲಿ ಕೊಡುವಂತ ಆಹಾರದಲ್ಲಿ ವ್ಯತ್ಯಾಸ ಇದೆ.
1: ಹೌದು,
0: ಅವರು ನಾನ್ ವೆಜ್ ಮೇವನ್ನೇ ಕೊಡ್ತಾರೆ.
1: ಹೌದು.
0: ಆದ್ರೆ ನಾವು ಅವು ವಿದೇಶಿ ಹಸು

0: ಆದ್ರೂ ಸಹಜ ಆಹಾರವನ್ನೇ ನಾವು ಕೊಡ್ತೇವೆ. ನಾನ್ ವೆಜ್ ಅಂತ ಏನು ಹೇಳ್ತೇವಲ್ಲ ನಾವು, ಮಾಂಸಾಹಾರವನ್ನು ನಾವು ಪ್ರಾಣಿಗಳಿಗೆ ತಿನ್ಸಲ್ಲ.
1: ಹೌದು,
0: ಹಾಗಾಗಿ ನಮ್ದು ಅದರಲ್ಲಿ ಸ್ವಲ್ಪ ನಾವು ಉಳಿಸ್ಕೊಂಡಿದ್ದೇವೆ.
1: ಇನ್ನೊಂದು ಹೇಳಬೇಕು ಅಂತಂದ್ರೆ ಸರ್, ವಿದೇಶಿ ತಳಿ ಅಂದ್ರೆ ಇದು ಪ್ಯೂರ್ ವಿದೇಶಿ ತಳಿ ಅಲ್ಲ, ಇದು ಮಿಶ್ರ ತಳಿಗಳಿರುತ್ತವೆ. ಯಾಕಂದ್ರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ವ್ಯತ್ಯಾಸ ತುಂಬಾ ಇರುತ್ತೆ, ಹಂಗಾಗಿ ಇಲ್ಲಿಗೆ ಅದು ಹೆಚ್ಚಾಗಿ ಒಕ್ಕೋಣೋದಿಲ್ಲ. ಇಲ್ಲಿನ ತಳಿಗಳ ಹೋರಿಯ ಒಂದು ವೀರ್ಯಾಣುಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡಿದಾಗ ಮಾತ್ರ ಬರುವಂತ ತಳಿಗಳು ಇವು ಮಿಶ್ರ ತಳಿಗಳು. ಆದ್ರಿಂದ ಇಲ್ಲಿನ ವಾತಾವರಣಕ್ಕೆ ಒಕ್ಕೊಳ್ಳುತ್ತೆ, ನಮ್ಮ ಒಂದು ಆಹಾರ ಪದ್ಧತಿಗೂ ಸಹ ಒಕ್ಕೊಳ್ಳುತ್ತೆ ಇವು.
0: ಈಗ ವಿದೇಶಿ ತಳಿಗಳು ಮತ್ತು ಸ್ವದೇಶಿ ತಳಿಗಳನ್ನು ನಾವು ಇವತ್ತು ಕೂಡೇ ಬೆಳೆಸ್ತಾ ಇದ್ದೇವೆ.
1: ಹೌದು ಸರ್.
0: ಹೌದಲ್ಲ, ಒಂದು ನಮ್ಮ ರೈತರಿಗೆ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ ತಗೋಬೇಕು, ಇನ್ನೂ ಜಾಸ್ತಿ ತಮ್ಮ ಕೃಷಿಯಲ್ಲಿ ಹಣ ಗಳಿಸ್ಬೇಕು, ಈ ಥರ ಇದ್ದವರಿಗೆ ಈಗ ನಾವು ವಿದೇಶಿ ತಳಿಗಳನ್ನು ಬಳಸೋದು ಜಾಸ್ತಿ ಆಗಿದೆ. ಹೌದಲ್ಲ, ಆದರೆ ಸಂಕರ್ಣ ತಳಿಗಳನ್ನು ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಯಾವ ತಳಿಗಳನ್ನು ಬೆಳೆಸಿದರೆ ನಾವು ಸೂಕ್ತ ಅಂತೀರಿ ಡಾಕ್ಟರ್ ನಾಗಮಣಿಯವರೇ?
1: ಸರ್, ನಮ್ಮ ಇದಕ್ಕೆ ನಾವು ವಿದೇಶಿ ತಳಿಗಳನ್ನೇ ಬಳಸಬೇಕು. ಯಾಕಂದರೆ ಹಾಲಿನ ಉತ್ಪಾದನೆ ನಾವು ಉದ್ಯಮದ ರೀತಿಯಲ್ಲಿ ನೋಡುವಾಗ ವಿದೇಶಿ ತಳಿಗಳಲ್ಲಿ HF ತಳಿ ತುಂಬ ಪ್ರಚಲಿತವಾಗಿದೆ. ಆಮೇಲೆ ಆ ತಳಿ ಹೆಚ್ಚು ಹಾಲಿನ ಉತ್ಪಾದನೆ ಚೆನ್ನಾಗಿ ಬರ್ತಿದೆ, ಹಾಗೂ ಹೆಚ್ಚು ಕರಾವುಗಳನ್ನು ಸಹ ತಗೋಬೋದು ಆ ಒಂದು ತಳಿಯಲ್ಲಿ. ಆಮೇಲೆ ನಿರ್ವಹಣೆ ಸಹ ತುಂಬ ಚೆನ್ನಾಗಿದೆ, ಹಾಗಾಗಿ ನಾವು ಆ ತಳಿಯನ್ನು ಹೆಚ್ಚಾಗಿ ಬಳಸ್ಬೋದಾಗಿದೆ, HF ತಳಿಗಳನ್ನು ಬಳಸ್ಬೋದಾಗಿದೆ.
0: ಅಂದರೆ ಈಗ HF ತಳಿ ನಿರ್ವಹಣೆ ನಾವು ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ
1: ನಾವು ಹಾಲಿನಲ್ಲಿ ಪೋಷಕಾಂಶಗಳು ನೋಡಿರ್ತೀವಲ್ಲ ಸರ್, ಈಗ ಪೋಷಕಾಂಶಗಳು ಯಾವ್ದಾವ್ದು ಇರುತ್ತೆ, ಕೊಬ್ಬಿನಾಂಶ ಆಗಿರ್ಬೋದು, ಜೀವಸತ್ವಗಳಾಗಿರ್ಬೋದು, ಪ್ರೋಟೀನ್ ಅಂಶ ಆಗಿರ್ಬೋದು, ನೀರಿನಾಂಶ, ಪ್ರತಿಯೊಂದು ಹಾಲಿನಲ್ಲಿ ಹೇಗೆ ಸಂಪೂರ್ವಕವಾಗಿರುತ್ತೋ ಈಗ ನಾವು ಅವು ಕೊಡೋ ಆಹಾರನೂ ಸಹ, ಹಾಲು ಕೊಡುವಂಥ ರಾಸುಗಳಿಗೂ ಸಹ ಅದರ ಆಹಾರ ಸಂಪೂರ್ಣವಾಗಿ ಇರಬೇಕಾಗುತ್ತೆ. ನಾವು ಕೊಡುವಂಥ ಆಹಾರದಲ್ಲಿ ಎಲ್ಲ ಪ್ರೋಟೀನ್ ಅಂಶ ಇರಬೇಕು, ಕೊಬ್ಬಿನಾಂಶ ಇರಬೇಕು, ನಾರಿನಾಂಶ ಇರಬೇಕು, ಜೀವಸತ್ವಗಳಿರಬೇಕು, ಖನಿಜಾಂಶಗಳು, ಈ ಎಲ್ಲ ಅಂಶಗಳು ಇದ್ದಾಗೇನೆ ಅವು ಒಂದು ಸರಿಯಾದ ಪ್ರಮಾಣದಲ್ಲಿ ಹಾಲು ಅಥವಾ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಕೊಡುವಲು ಸಾಧ್ಯ ಆಗುತ್ತೆ. ಆದ್ದರಿಂದ ಆ ಮೇವು ಅಥವಾ ಆಹಾರ ಕೊಡುವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್.
0: ಅಂದರೆ ನಾವೀಗ ಮನುಷ್ಯರು ಹೇಗೆ ಬ್ಯಾಲೆನ್ಸ್ಡ್ ಡೈಟ್, ಸಮತೋಲಿತ ಆಹಾರ ಅಂತ ನಾವು ಏನು ನಾವು ಕೊಡ್ತೇವಲ್ಲ ಅಥವಾ ತಗೋತೇವಲ್ಲ, ಅದೇ ಥರ ಪ್ರಾಣಿಗಳಿಗೂ ಕೂಡ ಈಗ ಸಮತೋಲನ ಮೇವನ್ನು ನಾವು ಕೊಡಬೇಕಾಗುತ್ತೆ. ಏನು ಮೇವಲ್ಲಿ ಏನೇನು ಇರಬೇಕಾಗುತ್ತೆ, ಹುಲ್ಲು ಎಷ್ಟು ಇರಬೇಕಾಗುತ್ತೆ ಅಥವಾ ದಾಣಿ ಎಷ್ಟು ಇರಬೇಕಾಗುತ್ತೆ, ನೀರೆಷ್ಟು ಇರಬೇಕಾಗುತ್ತೆ?
1: ಹಾಂ ಸರ್, ಈಗ ಮೇವು ಅಂತ ತಗೊಂಡಾಗ ನಾವು ಅದರಲ್ಲಿ ಹಸಿರು ಮೇವು, ಒಂದು ಪ್ರತಿಯೊಂದು ಪ್ರಾಣಿಗೂ ನಾವು ಒಂದು ದಿನಕ್ಕೆ ಹಸಿರು ಮೇವು, ಒಣಮೇವು ಹಾಗೂ ದಾಣಿ ಮಿಶ್ರಣಗಳು ಮೂರನ್ನು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಪೋಷಕಾಂಶವುಳ್ಳ ಹಾಲನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೇವು ತಗೊಂಡಾಗ ಹಸಿರು ಮೇವಲ್ಲಿ ತುಂಬಾ ವಿಧ ವಿಧವಾದ ಹಸಿರು ಮೇವುಗಳು ಇವೆ. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದಂತಹ ಹಸಿರು ಮೇವುಗಳು ಇರ್ತವೆ, ಅಲ್ಪಾವಧಿ ಹಸಿರು ಮೇವುಗಳು ಇರ್ತವೆ, ಅಂದ್ರೆ ಬಹುವಾರ್ಷಿಕವಾಗಿ ಬೆಳೆಯಕ್ಕಾಗೋದಿಲ್ಲ. ಎರಡು ರೀತಿ ನೋಡಬಹುದು ನಾವು, ಬಹುವಾರ್ಷಿಕ ಬೆಳೆಗಳು ಅಥವಾ ದೀರ್ಘಾವಧಿ ಬೆಳೆಗಳು ಮತ್ತೆ ಏಕವಾರ್ಷಿಕ ಅಥವಾ ಏಕ ಕಟಾವು ಇರುವಂತಹ ಬೆಳೆಗಳನ್ನ ನೋಡಬಹುದು. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಅಂದ್ರೆ ನೀವು ಗಿನಿ ಹುಲ್ ಕೇಳಿರ್ಬೋದು, ನೇಪಿಯರ್ ಹುಲ್ಲು, ಅಂಜನ್ ಹುಲ್ಲು, ಸ್ಟೈಲೋ ಹೆಮಟಾ ಅಂತ ಇವೆಲ್ಲ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಒಂದು ಹುಲ್ಲಿನ ತಳಿಗಳು. ಅದೇ ರೀತಿ
0: ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹುಲ್ಲುಗಳನ್ನು ಯಾವ ಬೆಳೀತಾರೆ ಅಂದ್ರೆ ಹೆಚ್ಚು ಹೆಚ್ಚು ಪ್ರಾಣಿಗಳನ್ನ ನಾವು ನಿರ್ವಹಣೆ ಮಾಡಬೇಕಂದ್ರೆ ಇದು ಸೂಕ್ತ ಅಂತ.
1: ಹೌದು, ಅದೇ ರೀತಿ ಅಲ್ಪಾವಧಿ ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ಬೋದು. ಯಾವ್ದಂದ್ರೆ ಮೇವಿನ ಅಲಸಂದಿ ಕೇಳಿರ್ಬೋದು ನೀವು, ಮೇವಿನ ಸಜ್ಜೆ, ಇವೆಲ್ಲನೂ ಸಹ ನಾವು ಮೇವಿನ ಬೆಳೆಗಳಾಗಿ ಬೆಳಿಬಹುದಾಗಿದೆ.
0: ಡಾಕ್ಟರ್ ನಾಗಮಣಿಯವರೇ, ಈಗ ನಾವು ಹೈನುಗಾರಿಕೆ ಮಾಡ್ಬೇಕಂದ್ರೆ ಒಣ ಮೇವು, ಹಸಿ ಮೇವು ಮತ್ತೆ ಈಗ ದಾಣಿ ಉಪಯೋಗಿಸ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಹೇಳಿ, ಈ ಮೂರು ವಸ್ತುಗಳು ನಮ್ಮ ಸಾಕು ಪ್ರಾಣಿಗಳಿಗೆ, ಅದರಲ್ಲೂ ಗೋವು ಅಥವಾ ಎಮ್ಮೆಗೆ, ಇದು ತೀರಾ ಅವಶ್ಯಕ ಅಲ್ಲ?
1: ಹೌದು ಸರ್. ಈಗ ನಾವು
0: ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ?
1: ನಾವು ಒಂದು ಹಸುಗೆ ಒಂದು ತೂಕ ಹಾಕಿದೆ ಅಥವಾ ಅಂದಾಜು ಲೆಕ್ಕ ಹಾಕಬೇಕು ಅಂತಂದರೆ 30% ಅಷ್ಟು ನಾವು ಹಸಿರು ಹುಲ್ಲು ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಅದೇ ರೀತಿ ಒಣಹುಲ್ಲು ಒಂದು 40% ಅಷ್ಟು ಕೊಡಬೇಕಾಗುತ್ತೆ. ಮತ್ತು ದಾಣಿ ಮಿಶ್ರಣಗಳು ನೀವು ಕೇಳಿರ್ಬೋದು, ಹಿಂಡಿ ಆಗಲಿ, ಬೂಸ ಆಗಲಿ, ಚಕ್ಕ, ಈ ಥರ ದಾಣಿ ಮಿಶ್ರಣಗಳನ್ನು ಕೊಡಬೇಕಾಗುತ್ತೆ.
0: ಹುರುಳಿಕಾಳನ್ನು ಜಾಸ್ತಿ ಕೊಡ್ತಾರಲ್ಲ?
1: ಹೌದು, ಹುರುಳಿಕಾಳು ಹೆಚ್ಚಾಗಿ ಅದು ಮೊಳಕೆ ಹೊಡೆದಿರೋ ಹುರುಳಿಕಾಳು ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಬೆಳೆ ಹುರುಳಿಕೆಗಳು ಕೊಡ್ತಾರೆ. ಅದರಲ್ಲಿ ಎಷ್ಟು
0: ಹುರುಳಿಕಾಳನ್ನು ಇದು ಕುದಿಸಿ ಬೇಯಿಸಿ ಕೊಡ್ತಾರೆ?
1: ಅದರಲ್ಲಿ

0: ಒಂದು ಪೋಷಕಾಂಶಗಳಂದ್ರೆ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹುರುಳಿ ಕಾಳನ್ನು ಕೊಡ್ಬೋದಾಗಿದೆ ಸರ್. ಅದನ್ನ ಮೊಳಕೆ ಒಡೆದು ಕೊಟ್ಟರೆ ಇನ್ನೂ ತುಂಬಾ ಒಳ್ಳೇದು. ಅದರಲ್ಲಿ ನಾವು ಈ ಗರ್ಭಧರಿಸಿದ ಹಸುಗಳಿಗೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಕೊಟ್ಟಾಗ ಅವು ಒಂದು ಶಕ್ತಿಯುತ ಆಹಾರವನ್ನು ಪಡೆಯುತ್ತದೆ. ಅದೇ ರೀತಿ ಹಾಲು ಉತ್ಪಾದನೆಯೂ ಸಹ ಹೆಚ್ಚಾಗುತ್ತೆ ಸರ್.
1: ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಮುಖ್ಯವಾಗಿ ನಮಗೆ ಮೇವಿನ ಲಭ್ಯತೆ, ಮೇವಿನ ಅವಶ್ಯಕತೆ ತುಂಬ ಮಹತ್ವ ವಹಿಸ್ತದೆ. ಮೇವು ಅಂದ ತಕ್ಷಣ ಏನೇನು ಬರ್ತದೆ ಅದ್ರ ಬಗ್ಗೆ ಹೇಳಿ.
0: ಈಗ ಮೇವು ಅಂತಾಗ ನಾನು ಆಗಲೇ ಹೇಳಿದಾಗೆ ಹುಲ್ಲುಗಳು, ಆ ರೀತಿ ಹುಲ್ಲುಗಳು ಸಹ ಬರುವೆ. ಅದೇ ರೀತಿ ಒಣಮೇವನ್ನು ಬರುತ್ತೆ. ಒಣಮೇವನ್ನು ಸಹ ನಾವು ರಾಸುಗಳಿಗೆ ನೀಡಬೇಕಾಗುತ್ತೆ. ಏನಕ್ಕೋಸ್ಕರ ಅಂತಂದರೆ ಸಾಮಾನ್ಯವಾಗಿ ನಾರಿನ ಅಂಶ ಬೇಕಾಗುತ್ತೆ ಹಸುಗಳಿಗೆ. ನಮಗೆ ಹೇಗೆ ನಾರಿನ ಅಂಶ ಬೇಕೋ ಅದೇ ರೀತಿ ಜೀರ್ಣಕ್ರಿಯೆಗೋಸ್ಕರ ನಾರಿನ ಅಂಶ ಬೇಕಾಗುತ್ತೆ. ಆದ್ದರಿಂದ ಒಣಮೇವನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ದಾಣಿ ಮಿಶ್ರಣಗಳು ಮತ್ತು ಖನಿಜಾಂಶಗಳು ತುಂಬ ಇಂಪಾರ್ಟೆಂಟ್. ಇವಾಗ ನಾವು ಜನರು ಅಷ್ಟೇ, ಸಾಮಾನ್ಯವಾಗಿ ವೈಟಮಿನ್ಸ್ ಕಡಿಮೆ ಇದೆ, ಮಿನರಲ್ಸ್ ಕಡಿಮೆ ಇದೆ ಅಂತ ನಮ್ಮ ವೈದ್ಯರು ಹೇಳ್ತಾ ಇರ್ತಾರೆ. ಅದೇ ರೀತಿ ರಾಸುಗಳಿಗೂ ಸಹ ಖನಿಜಾಂಶಗಳ ಒಂದು ಕೊರತೆ ಇರುತ್ತೆ. ಆ ಖನಿಜಾಂಶಗಳ ಪೂರೈಕೆಯೂ ಸಹ ಆಗಬೇಕಾಗುತ್ತೆ. ಸುಮಾರು ಒಂದು ಹಸುಗೆ 1-2 kg ಅಷ್ಟು ಖನಿಜಾಂಶದ ಪುಡಿ ನಮಗೆ ಡೈರಿಗಳಲ್ಲಿ ನೋಡಿರ್ಬೋದು ಸರ್, ಖನಿಜಾಂಶದ ಪುಡಿ ಅಂತ ಸಿಗುತ್ತೆ. ಅದನ್ನ ಸಹ ಒಂದು ಪೂರೈಕೆ ಮಾಡಬೇಕಾಗತ್ತೆ.
1: ಈಗ ಹಸಿಮೇವೆ ಇಡೀ ವರ್ಷನೂ ಸಿಗೋದಿಲ್ಲ ನಮ್ಮ ಪ್ರಾಣಿಗಳಿಗೆ. ಹಸಿಮೇವನ್ನ ಮತ್ತೆ ಇಡೀ ವರ್ಷ ಸಿಗಂಗ್ ಹೆಂಗ್ ಮಾಡಬೇಕು ಡಾಕ್ಟರ್ ರಾಘಮಾಡಿಯವರೇ?
0: ಹಸಿಮೇವು ಕೊರತೆ ಇದ್ದಾಗ ನಾವು ಒಣಮೇವು ಪುಷ್ಟೀಕರಣ ಅಂತ ಒಂದು ತಂತ್ರಜ್ಞಾನ ಮಾಡಿದ್ದಾರೆ ಸರ್. ಈಗ ನಮ್ಮ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಯೂನಿವರ್ಸಿಟಿಗಳ ಕಡೆಯಿಂದ. ಸೊ ಅದು ಉಪಯುಕ್ತವಾಗೂ ಇದೆ. ಈಗ ನಮಗೆ ಉತ್ತರ ಕರ್ನಾಟಕದ ಕಡೆ ಮಳೆ ಹೆಚ್ಚಾಗಿ ಬರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಈ ಒಣಮೇವನ್ನು ಪುಷ್ಟೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಒಣಮೇವು ನಾವೇನು ಒಣಗಿಸಿ ಇಟ್ಟಿರ್ತೀವಲ್ಲ ಆ ಹುಲ್ಲನ್ನು, ಅದನ್ನು ಮೆದೆ ಥರ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಬೇಕು. 1-1.5 inch ಕಟ್ ಮಾಡಿಬಿಟ್ಟು ಅದಕ್ಕೆ ಪುಷ್ಟೀಕರಿಸಿದ ಅಂಶಗಳನ್ನ ಹಾಕ್ಬೇಕು. ನಮ್ಮ ಮನೆಯಲ್ಲಿ ಸಿಗುವಂತ ಪದಾರ್ಥಗಳೇ ಅಷ್ಟೇ ಸರ್, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಉಪ್ಪು. ಅವು 100 kg ಹುಲ್ಲು ತಗೊಂಡ್ರೆ ಅದಕ್ಕೆ 1 1/2 kg ಅಷ್ಟು ಇವನ್ನ ಮೆದೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಕಟ್ಟಿ ಇಡ್ಬೋದು. ಕಟ್ಟಿ ಇಡ್ಬಿಟ್ಟು ಅದನ್ನ ವರ್ಷ ಪೂರ್ತಿ ನಮಗೆ ಯಾವಾಗ ಪೂರೈಕೆ ಸಿಗುತ್ತೋ ಹಸಿರು ಮೇವು ಅಲ್ಲಿವರೆಗೂ ನಾವು ಅದನ್ನ ಬಳಕೆ ಮಾಡಬಹುದು.
1: ಅಂದ್ರೆ ಒಂದೇ ಒಂದಂದ್ರೆ ಜೋಪಾನವಾಗಿ ಒಂದ್ ಕಡೆ
0: ಇಟ್ಟಿರ್ಬೇಕು.
1: ಅಷ್ಟಷ್ಟು ಪಿನ್ಕಾಯಿ ಕೊಟ್ಟಂಗ ಪ್ರಾಣಿಗಳಿಗೆ
0: ಕೊಡ್ತಾ ಇರ್ಬೇಕು.
1: ಅವು ಕೂಡ ತುಂಬಾ ಇಷ್ಟಪಡ್ತಾ ತಿಂತಾ ಹೋಗ್ತಾರೆ.
0: ಹೌದು, ನಾವು ಬೆಲ್ಲ ಉಪ್ಪು ಎಲ್ಲ ರುಚಿ ತರ
1: ಹೌದು
0: ಮಾಡಿರ್ತೀವಿ, ಆದ್ರಿಂದ ಅದು ಚೆನ್ನಾಗಿ
1: ತುಂಬಾ ಇಷ್ಟಪಟ್ಟು ತಿಂತಾವೆ. ಅದೇ ತರ ಈಗ ಹಸಿಮೇವನ್ನ ಬಹಳ ದಿನ ಉಳಿಸ್ಕೊಳ್ಳೋ ಹಂಗು ಮತ್ತೆ ಹೊಸ ತಂತ್ರಜ್ಞಾನ ಬಂದಿರಬಹುದಲ್ಲ.
0: ಹೌದು ಸರ್, ಅದಕ್ಕೆ ಒಂದು ನೀವು ಕೇಳಿರೋದಾದ್ರೆ ರಸಮೇವು ಅಂತ ಹೇಳ್ತೀವಿ ನಾವು. ಯಥೇಚ್ಛವಾಗಿ ಹಸಿರು ಮೇವು ಬೆಳೆದಾಗ ಅದನ್ನ ಶೇಖರಿಸಿ ಇಡಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ,
1: ಮತ್ತೆ ಒಣಗಿಬಿಡುತ್ತೆ.
0: ಆದ್ರಿಂದ ಆ ಹಸಿರು ಮೇವನ್ನೇ ನಾವು ಶೇಖರಿಸಿ ಇಡುವಂತ ಒಂದು ಪದ್ಧತಿ ಇದೆ, ಅದನ್ನ ರಸಮೇವು ಅಂತ ಹೇಳ್ತೀವಿ. ಇವನು ಸಹ ಹಸಿರು ಹುಲ್ಲು ಇರುತ್ತಲ್ಲ ಅದನ್ನ ಕಟಾವು ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನ ನೀರಿನಾಂಶ ಹೋಗೋಕೆ 1/2 ಗಂಟೆವರೆಗೂ ಇಟ್ಟುಬಿಟ್ಟು ತುಂಡು ತುಂಡಾಗಿ ಕಟ್ ಮಾಡಬೇಕಾಗತ್ತೆ, ಅದನ್ನ ತಯಾರಿಕೆ ಮಾಡಬೇಕಾಗತ್ತೆ. ಆ ತುಂಡು ತುಂಡಾಗಿ ಕಟ್ ಮಾಡಿದ್ದನ್ನ ಒಂದು ರಸಮೇವದ ಚೀಲಗಳು ಅಂತ ಸಿಗುತ್ತೆ ನಿಮಗೆ ಹೊರಗಡೆ, ಆ ರಸಮೇವು ಚೀಲನಲ್ಲಿ ಹಂತ ಹಂತವಾಗಿ ತುಂಬುತ್ತಾ ಹೋಗಬೇಕು. ಮತ್ತೆ ಅದಕ್ಕೆ ಕೆಳದಿರ ಇರೋಂಗೆ ನಾವು ಉಪ್ಪಿನಾಂಶ ಅಥವಾ ಬೆಲ್ಲದಾಂಶ ಒಂಚೂರು ಸೇರಿಸ್ತಾ ಹೋಗಬೇಕು. ಅದನ್ನ ಕಟ್ಟಿಬಿಟ್ಟು ಮೂತಿ ಎಲ್ಲ ಕಟ್ಟಿಡಬೇಕು, ಅಂದರೆ ಗಾಳಿ ಆಡ್ದಂಗೆ ಅದನ್ನ ಚೆನ್ನಾಗಿ ತುರುಕಿ ಕಟ್ಟಿಡಬೇಕಾಗತ್ತೆ. ಕಟ್ಟಿಟ್ಟು ಆದಮೇಲೆ ಅದನ್ನ ಎಷ್ಟು ದಿನ ಆದಮೇಲೆ ಅದನ್ನ ಓಪನ್ ಮಾಡಬೇಕು ಅಂತಂದ್ರೆ 45 ದಿನ ಆದಮೇಲೆ ಓಪನ್ ಮಾಡಬೇಕಾಗತ್ತೆ. ಆ ಬ್ಯಾಗನ್ನ ಓಪನ್ ಮಾಡಿದಾಗ ನಿಮಗೆ ಸಿಹಿ ಹುಳಿ ಮಾವಿನಹಣ್ಣಿನ ವಾಸನೆ ಬರುತ್ತೆ. ಆ 45 ದಿನ ಆದಮೇಲೆ ಹಸಿರು ಹುಲ್ಲಿರೋದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅವನ್ನ ಸ್ವಲ್ಪ ಒಣಗಿಸಿಟ್ಟು ಮತ್ತೆ ಈ ಹಸುಗಳಿಗೆ ಹಾಕಿದಾಗ ಅದು ತುಂಬಾ ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗುತ್ತೆ. ಮತ್ತೆ ನಮ್ಮ ಹಸಿರು ಮೇವನ್ನ ನಾವು ಹೆಚ್ಚು ದಿನಗಳ ಕಾಲ ಶೇಖರಿಸಿಡ್ದಂಗೆ ಆಗುತ್ತೆ.
1: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಈಗ ನಾವು ಮೇವು ಕೊರತೆ ಉಂಟಾಗುತ್ತೆ, ಮೇವು ನಮಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಈಗಿನ ದಿನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸುಧಾರಿತ ದಾರಿಯನ್ನು ಹುಡುಕಿದ್ದಾರೆ. ಏನಂದರೆ ಈಗ ಕಾಳುಗಳನ್ನು ನೆನೆಸಿ ಸ್ವಲ್ಪ ದಿನ ಬಿಟ್ಟು ಈ ಪ್ರಾಣಿಗಳಿಗೆ ಕೊಡೋದು, ಅದು ತಾವು ಹೇಳಿದಂಗೆ ಈಗ ಹುರುಳಿ ಕಾಳನ್ನು ನೆನೆಸಿ ಅದನ್ನು ಮೊಳಕೆ ಬರಿಸಿ ಕೊಡೋದು, ಅದೇ ಥರ ಬೇರೆ ಬೇರೆ ಕಾಳುಗಳನ್ನು ಕೂಡ ಮೊಳಕೆ ಬರಿಸಿ ಕೊಡುವಂಥ ಪದ್ಧತಿ, ಅದ್ರ ಬಗ್ಗೆ ಹೇಳಿ.
0: ಹೌದು, ಅದನ್ನ ಆ ಪದ್ಧತಿನ ಏನು ಹೇಳ್ತಾರಂದ್ರೆ ಜಲಮೇವು ಉತ್ಪಾದನೆ ಅಂತ ಹೇಳ್ತೀವಿ ಸರ್. ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ, ಮತ್ತೆ ಜಾಗ ಬೇಕಾಗಿಲ್ಲ. ನಾವು ಮನೆ ಮುಂಗಡದಲ್ಲೇನೆ ಇದನ್ನ ಬೆಳಿಬಹುದಾಗಿದೆ.

0: ಇದಕ್ಕೆ ಏನು ಬೇರೆ ಒಂದು ಮಿಷಿನರಿನೂ ಬೇಕಾಗಿಲ್ಲ. ಈ ಮನೆ ಒಡತಿಗಳು ಹೆಂಗಸರನ್ನೇ ಇದನ್ನ ಬೆಳಿಬೋದಾಗಿದೆ. ನಾವು ಸಣ್ಣ ಸಣ್ಣ ಹೋಲ್ಸ್ ಇರೋ ಟ್ರೇಸ್ನ ತಗೊಂಡ್ರೆ ಸಾಕು ಸರ್. ಅದರಲ್ಲಿ ಏನು ಮಾಡಬೇಕು ಅಂದರೆ ನಾವು ಮೊದಲು ಕಾಳು ಯಾವುದಾದ್ರೂ ಕಾಳು ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಅಥವಾ ಭತ್ತದ ಕಾಳು ಇರ್ಬೋದು, ಅಥವಾ ಹುರುಳಿ ಕಾಳು, ನಾನು ಹೇಳ್ದಂಗೆ ಹುರುಳಿ ಕಾಳು ಆಗ್ಬೋದು. ಇವನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಬಿಟ್ಟು ಆಮೇಲೆ ಮೊಳಕೆ ಒಡಿಸ್ಬೇಕು.
1: ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಹೇಗೆ, ಟ್ರೇದಲ್ಲಿ ಹಾಕ್ಬೇಕಾ ಇಷ್ಟಿಷ್ಟು ಅಂತ?
0: ಹೌದು, ಇವಾಗ ನಾವು ಒಂದು ಕೆಜಿ ಅಷ್ಟು ಟ್ರೇ ತಗೊಂಡ್ರೆ ಅದಕ್ಕೆ ಅರ್ಧ ಕೆಜಿ ಅಷ್ಟು ನಾವು ಕಾಳು ತಗೊಂಡ್ರೆ ಸಾಕು. ಒಂದು ಕೆಜಿ ಕೆಪಾಸಿಟಿ ಇರೋ ಅಂತ ಟ್ರೇನ್ ತಗೊಂಡ್ರೆ ಅರ್ಧ ಕೆಜಿ ಕಾಳು.
1: ಮಣ್ಣು ಹಾಕಿ ಬೆಳಿಬಹುದಾ? ಮಣ್ಣು ಹಾಕದೇನು ಬೆಳಿಬಹುದು?
0: ಇಲ್ಲ, ಮಣ್ಣೇ ಬೇಕಾಗಿಲ್ಲ ಸರ್.
1: ಮಣ್ಣು
0: ಬೇಕಾಗಿಲ್ಲ, ಜಾಗನು ಬೇಕಾಗಿಲ್ಲ. ಮನೆ ಮುಂದೆಗಡೆ ಜಾಗ ಇದ್ರೆ ಸಾಕು. ಮತ್ತೆ ನೀರಿನ ವ್ಯವಸ್ಥೆ
1: ಇರಬೇಕು.
0: ಅದಕ್ಕೆ ಪ್ರತಿ ಒಂದು ಒನ್ ಅನ್ ಅವರ್ಗು ನಾವು ಅದ ನೀರನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಮೊಳಕೆ ಹೊಡೆದಿದ ಕಾಳನ್ನ ಅದು ನಿಮ್ಗೆ ಒಂದರಿಂದ ಎರಡು ವಾರದೊಳಗಡೆನೆ ಆ ಕಾಳು ಸಸಿಯಾಗಿ
1: ಬಂದ್ಬಿಡುತ್ತೆ,
0: ಶುರು ಆಗ್ಬಿಡುತ್ತೆ.
1: ಹಸಿ ಹಸಿ ತರಕಾರಿನೇ, ಹಸಿ ಹಸಿ ಸಸ್ಯಗಳನ್ನೇ ನೀವು ನಿಮ್ಮ ಪ್ರಾಣಿಗಳಿಗೆ ಕೊಟ್ಟರೆ ಇಷ್ಟಪಟ್ಟು
0: ತಿಂತಾರೆ.
1: ಹಾಲಿನ ಉತ್ಪಾದನೆ ಕೂಡ ಈ ಒಂದು ಮೇವು, ಒಳ್ಳೆ ಮೇವು ಕೊಡೋದ್ರಿಂದ ಯಾವ ಪರಿಣಾಮ ಬೀರುತ್ತೆ ಡಾಕ್ಟರ್ ನಾಗಮಣಿ ಅವರೇ?
0: ಹಾಲಿನ ಉತ್ಪಾದನೆಯನ್ನು ಹೆಚ್ಚಾಗುತ್ತೆ ಸರ್. ಅಂದ್ರೆ ನಾವು ಅದಕ್ಕೆ ಬೇರೆ ಅಂಶಗಳನ್ನು ಕೊಡೋದಕ್ಕೆ ನಮ್ಮ ಒಂದು ಆದಾಯನ ಕಡಿಮೆ ಮಾಡಬಹುದು. ಅಂದ್ರೆ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ಲ, ಆ ಈ ದುಡ್ಡನ್ನ ಕಡಿಮೆ ಮಾಡಿಬಿಟ್ಟು ಈ ಮನೆಗೆ ತರೋ ಕಾಳುಗಳನ್ನ ಬೆಳೆಸಿದಾಗ ಅದ್ರ ಒಂದು ಪರಿಣಾಮ ಪೋಷಕಾಂಶಗಳಲ್ಲಿ ಸಿಗುತ್ತೆ.
1: ಹಾಲು ನೀವು ಏನು ಖರ್ಚು ಮಾಡ್ತೀರಲ್ಲ, ಈಗ ದಾಣಿ ತರ್ತೀರಿ ಮಾರುಕಟ್ಟೆಯಿಂದ ತಗೊಂಡ್ಬರ್ತೀರಿ, ಅದೆಲ್ಲ ಅದ್ರದ್ದು ಪ್ರಮಾಣನೂ ಕಡಿಮೆ ಆಗ್ಬಿಡುತ್ತೆ.
0: ಹೌದು, ಇವಾಗ ನೀವು ಕೇಳಿರ್ಬೋದು ಹೊರಗಡೆ ಹಿಂಡಿ ಬೂಸ ಇದೆಲ್ಲ ಒಂದೊಂದು ಕೆಜಿಗೆನೆ ಸುಮಾರು
1: ತುಂಬಾ ತುಟ್ಟಿ ಇರುತ್ತೆ.
0: ಹೌದು, ಆಮೇಲೆ ನೀವು ಡೈರಿ ಫೀಡ್ಸ್ ಅಂತಾನು ಕೇಳಿರ್ಬೋದು, ಅದನ್ನು ಸಹ ಅದ್ರ ಒಂದು ಪೂರೈಕೆನು ನಾವು ಕಡಿಮೆ ಮಾಡಬಹುದು.
1: ದಾಣಿ ಫೀಡ್ಸ್ ಇವನ್ನೆಲ್ಲ ನೀವು ಕಡಿಮೆ
0: ಮಾಡ್ಕೋಬಹುದು,
1: ಇಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದಕ್ಕೆ ವಸ್ತುಗಳಿಗಿಂತ ಆ ಫೀಡ್ಸ್ಗಿಂತ ಇದನ್ನ ಜಾಸ್ತಿ ನಿಮ್ಮ ಆಕಳು ಎಮ್ಮೆ ಇಷ್ಟಪಡ್ತವೆ.
0: ಹೌದು.
1: ಇದಲ್ಲದೆ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಅಂದರೆ ಅದು ಪ್ರಾಣಿಗಳು, ಗೋವು ಇರ್ಬೋದು ಮತ್ತು ಎಮ್ಮೆ ಇರ್ಬೋದು, ನಾವು ತೀರಾ ಮಕ್ಕಳ ಥರ ಪ್ರೀತಿ ಮಾಡಬೇಕಾಗುತ್ತೆ. ತುಂಬ ಆರೈಕೆಯಿಂದ, ಸ್ವಚ್ಛತೆಯಿಂದ, ಮತ್ತು ಕೊಟ್ಟಿಗೆಯೂ ಕೂಡ ತುಂಬ ಪ್ರಾಮಾಣಿಕವಾಗಿ ಇಟ್ಕೋಬೇಕಾಗುತ್ತೆ. ಹೆಂಗೆ ನಾವು ಆರೈಕೆ ಮಾಡ್ಕೊಂಡು ಹೋದರೆ ನಮ್ಮ ಪ್ರಾಣಿಗಳು ಸದೃಢ ಆಗಿರಬೇಕು ಮತ್ತು ಜಾಸ್ತಿ ನಮಗೆ ಹಾಲನ್ನು ಕೊಡಬೇಕು?
0: ನೀವೇ ಹೇಳಿದಾಗೆ ಈಗ ಮಕ್ಕಳ ಆರೈಕೆ ಮಾಡಬೇಕು ಅಂತ ಹೇಳಿದ್ವಿಯಲ್ಲ ಸರ್. ಸೊ ಅದೇ ರೀತಿ ನಾವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀವಿ, ಅವಕ್ಕೆ ದಿನ ಸ್ನಾನ ಮಾಡಿಸ್ತೀವಿ, ಹಸುಗಳಿಗಾದರೆ ನಾವು ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಅವುಗಳಿಗೂ ಸಹ ಸ್ನಾನ ಮಾಡಿಸ್ಬೇಕು, ಆಮೇಲೆ ಅವುಗಳಿಗೆ ವಾಕಿಂಗ್ ಸಹ ಮಾಡಿಸ್ಬೇಕಾಗುತ್ತೆ. ಸೇ ನಾವು ಉತ್ಪಾದನೆ ಆಗಬೇಕು ಅಂತಂದರೆ ಅವಕ್ಕೆ ಒಂದು ಪ್ರಶಾಂತವಾದ ಒಂದು ವಾತಾವರಣ ಬೇಕಾಗುತ್ತೆ.
1: ಮೈ ಮೇಲೆಲ್ಲ ಸೌರ್ಬೇಕು.
0: ಹೌದು,
1: ತಲೆ ಮುಟ್ಟಬೇಕು, ಬೆನ್ನು ಮುಟ್ಟಬೇಕು, ಕೆಚ್ಚಲು ಮುಟ್ಟಬೇಕು.
0: ನಾವು ಹೇಗೆ ಮಕ್ಕಳನ್ನ ಆರೈಕೆ ಮಾಡ್ತೀವೋ ಅದೇ ರೀತಿ
1: ನಮ್ಮ ಜೊತೆ ಹೊಂದ್ಕೊಂಡ್ಬಿಡ್ತಾವಲ್ಲ ಅವು.
0: ಹೌದು,
1: ನಾವ್ ಎಷ್ಟು ಅವ್ರ ಜೊತೆ ಅನ್ಯೋನ್ಯವಾಗಿರ್ತಾವ ಅವು ನಮ್ಮ ಜೊತೆ ಅಷ್ಟು
0: ಅನ್ಯೋನ್ಯವಾಗಿರುತ್ತೆ.
1: ಏ ನಮ್ಮ ಮನೆ
0: ಅವು ಸಂತೃಪ್ತಿ ಆದಾಗ ಹಾಲಿನ ಉತ್ಪಾದನೆ ಚೆನ್ನಾಗಿ
1: ಅವು ನಮ್ಮನ್ನು ಗುರ್ತ ಹಿಡಿದು ಬಿಡ್ತಾವೆ. ಏ ನಮ್ಮ ಓನರ್ ಬಂದ್ರು.
0: ಹೌದು ಸರ್.
1: ಏ ನಮ್ಮ ಮನೆಯವ್ರು ಬಂದ್ರು ಅಂತ ನಾವು ಹೇಗೆ ಗುರ್ತ ಮಾಡ್ಕೋತೇವಲ್ಲ, ಹಾಗೂ ಪ್ರಾಣಿಗಳು ಕೂಡ ಏ ನಮ್ಮವ್ರು ಬಂದ್ರು, ಅದು ಏನೋ ಒಂದು ಅವು ಕರೀತಾವಲ್ಲ,
0: ಬಾಂಧವ್ಯ ಬೆಳೆಯುತ್ತೆ.
1: ಅಂದ್ರೆ ತಮ್ಮ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಮನೇಲಿ ಯಾರೋ ಬಂದ್ರು, ಅಪರಿಚಿತರು ಬಂದ್ರು ಅವರು ಸರಿಯಾಗಿ ನೋಡಲ್ಲ, ಅವರು ಸಿಟ್ ಸಿಟ್ ಆಯ್ತಾವ. ಹೌದಲ್ಲ?
0: ಹೌದು.
1: ಪ್ರಾಣಿಗಳ ಒಂದು ಗುಣಗಳು ಹೆಂಗಿರ್ತವೆ, ಅವ್ರದ್ದು ಒಂದು ಬಿಹೇವಿಯರ್ ಅಂತವಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ.
0: ಈಗ ನಾವು ಅದು ಹೆದರಿದಾಗ ನಾವು ಅದ್ರ ಹತ್ರ ಹೋಗ್ಬಾರ್ದು. ಅಂದ್ರೆ ಹೊಸಬ್ರು ಯಾರಾದ್ರೂ ಬಂದ್ರು ಅನ್ಕೊಳ್ಳಿ, ಸ್ವಲ್ಪ ಹೆದರ್ಕೊಳ್ಳುತ್ತೆ.
1: ಹೌದು.
0: ಈಗ ಮಕ್ಕಳು ಹಾಗೆ ಯಾರಾದ್ರೂ ಹೊಸಬ್ರು ಬಂದಾಗ ಹೆದರ್ಕೊಳ್ತಾರಲ್ಲ, ಅದೇ ರೀತಿ ಪ್ರಾಣಿಗಳು ಅಷ್ಟೇ. ಅವಕ್ಕೆ ಪರಿಚಿತ ಇದ್ರೆ ಮಾತ್ರನೇ ಅದು ಸ್ವಲ್ಪ ಸೌಮ್ಯವಾಗಿ ಇರೋದಕ್ಕೆ, ಇಲ್ಲಾಂದ್ರೆ ಹೆದರಿ ಅವಾಗ ಹಾಲಿನ ಉತ್ಪಾದನೆ ಕುಂಠಿತ ಆಗಕ್ಕೂ ಕಾರಣ ಆಗುತ್ತೆ ಸರ್.
1: ಓಹ್, ಹಾಗಾಗಿ ಪ್ರಾಣಿಗಳ ಆರೈಕೆ. ಈಗ ಮತ್ತೆ ಪ್ರಾಣಿಗಳಿಗೆ ಈಗ ಎಮ್ಮೆ ಅಥವಾ ದಾನ ಇದ್ರೆ ಅವಕ್ಕೆ ನೀರಿನ ಪ್ರೋಕ್ಷಣೆ ಮಾಡ್ಬೇಕಾ ಅಥವಾ ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕಾ?
0: ಹೌದು ಸರ್, ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡ್ತೀವೋ ಅವಕ್ಕೂ ಅಷ್ಟೇ ಸ್ನಾನ ಮಾಡಿಸ್ಬೇಕು.
1: ಒಂದು ಸ್ನಾನದ ಸಮಯ ಅಂತ
0: ಇಡಬೇಕಾಗುತ್ತೆ. ಯಾಕಂದ್ರೆ ಈಗ ಅದು ಹೊರಗಡೆ ಓಡಾಡ್ಕೊಂಡ್ ಬಂದಿರುತ್ತೆ ಅಥವಾ ಸಗಣಿ ಹಾಕಿರುತ್ತೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಹಾಲು ಕರೆಯೋ ಸಮಯದಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿಗೆ ಹೋಗುತ್ತೆ. ಅವಾಗ ನೀವು ಕೇಳಿರ್ಬೋದು ಕೆಚ್ಚಲು ಬಾವು ಅಂತೆಲ್ಲ ಇರುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ಆ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ.
1: ಈಗ ಕೊಟ್ಟಿಗೆನ ಸಾಮಾನ್ಯವಾಗಿ ನಾವು ಎಷ್ಟು ಬಾರಿ ಸ್ವಚ್ಛಗೊಳಿಸಬೇಕಾಗುತ್ತೆ?
0: ದಿನಕ್ಕೆ ಎರಡು ಬಾರಿ ಆದ್ರೂ ಕೊಟ್ಟಿಗೆ ಸ್ವಚ್ಛತೆ ಮಾಡಲೇ ಮಾಡಬೇಕು.
1: ಕಟ್ಟಿ ಸಾಕೋವಿದ್ರೆ
0: ಹೌದು,
1: ಬಿಟ್ಟು ಸಾಕೋವಿದ್ರೆ
0: ಬಿಟ್ಟು ಸಾಕೋವಿದ್ರೆ ಅದಕ್ಕೆ ಕೊಟ್ಟಿಗೆ ನೈಟ್ ಒಂದ್ ಟೈಮ್ ಮಾತ್ರ ಕೊಟ್ಟಿಗೆಗೆ ಬರುತ್ತೆ, ಇಲ್ಲ ಅಂತಂದ್ರೆ ಅದು ಹೊರಗಡೆ ಮೇಯ್ಕೊಂಡು ಬಂದ್ಬಿಡುತ್ತೆ.
1: ನಿಮ್ದು ಹೊಲದಲ್ಲಿ ಸುತ್ತು ನೀವು ಬೇಲಿ ಹಾಕಿರ್ತೀರಿ ಅಂತ ಹೇಳ್ಕೊಳ್ರಿ, ಅದು ತನ್ನ ಪಾಡಿ ತಾನ ಇಲ್ಲಿ ನೀವಿರೋ ಜಾಗಕ್ಕೆ ಬಂದ್ಬಿಡುತ್ತೆ, ಮತ್ತೆ ಮೇವುತ್ತಿಂದ ಹೋಗುತ್ತೆ.
0: ಹೌದು.
1: ಕಟ್ಟಿ ಬೆಳೆಸೋದು ಸರಿಯಾಗಿರುತ್ತಾ ಅಥವಾ ಬಿಟ್ಟು ಬೆಳೆಸೋದು?
0: ಬಿಟ್ಟು ಬೆಳೆಸೋದು ತುಂಬಾ ಒಳ್ಳೇದು ಸರ್, ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಆಹಾರನ ಅದೇ ಒಂದು ಚೂಸ್ ಮಾಡ್ಕೊಳತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಆದ್ರೆ ನಾವ್ ಏನ್ ಆಹಾರ ಹಾಕ್ತಿವೋ ಅದನ್ನ ಮಾತ್ರ ತಿನ್ಕೊಂಡಿರುತ್ತೆ. ಸೊ ಬಿಟ್ಟಾಗ ಅದು ಆಹಾರನ ಹುಡುಕೊಳ್ಳೋ ಒಂದು ವ್ಯವಸ್ಥೆ ಆಗುತ್ತೆ,
1: ಮಾಡ್ಕೊಳ್ಳುತ್ತೆ. ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ, ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ಇವತ್ತು ನಮ್ಮ ರೈತರಿಗೆ ಹೈನು ತಳಿಗಳ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾಗಮಣಿ ಅವರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಾ?
0: ಸರಿ, 900-89-712.
1: ಇನ್ನೊಮ್ಮೆ
0: 900-89-567-12.
1: ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: will be expected to do the same. So Lakshya Sen, Ayush Shetty, HS Pranoy, Kidambi Srikanth, Chirag Shetty, Sattvik Sairaj, Ranki Reddy, and a few other names are in the squad. Who will take the court in their match against Bangladesh remains to be seen.
1: वुशु में जहां आज के दिन का अभियान तो हमारे खिलाड़ियों का समाप्त हुआ, लेकिन कल का दिन नई शुरुआत लेकर आएगा। सांडा में आर्यन 56 किलोग्राम भार वर्ग में अफगानिस्तान के शहजाद शाफी के साथ भिड़ेंगे। वहीं महिलाओं में 60 किलोग्राम के सांडा में रोशिबीना देवी हमें दिखाई देंगी। चांगकुआंग में महिलाओं में नेमान वांगसू महिलाओं की प्रतिस्पर्धा करेंगी।
0: Right, and in boxing, in the 70 kilogram category, Sumit will be up against Thailand's Sensiri Bunjong. And before all of this, we will have the Sepak Takraw men's team Regu event where India will be locking horns with Japan. So lot in store tomorrow, but very quickly we'll wrap up with the medals tally.
1: Medal tallies ki baat kare to yahan par Bharatiya team 10th sthan par kabiz hai, 2 silver medal lekar pehle paydan par hai. Yahan par China ki team 11 gold ke साथ दूसरे पायदान पर है जापान 6 गोल्ड मेडल के साथ।
0: In case you missed our hourly updates today, don't worry because sharp at 10 p.m. on the same frequency, you will be able to hear a consolidated report. With that, me Darpan Tikya and my colleague Kavita Sharma say goodbye. Stay tuned to Akashvani.
2: You're listening to the Asian Games.
3: Akashvani FM Rainbow.
4: ಹಾಗೂ 20th ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಹಲವಾರು ನೈಸರ್ಗಿಕ ವಿಕೋಪಗಳು ಹವಾಮಾನ ಬದಲಾವಣೆಯ ಪ್ರಭಾವವನ್ನು ತಗ್ಗಿಸಲು ದೃಢ ಹವಾಮಾನ ಕ್ರಮಗಳು ಅತ್ಯಗತ್ಯ ಎಂಬುದನ್ನು ಸ್ಪಷ್ಟಪಡಿಸಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಸಮ್ಮೇಳನದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಅಪಾಯವು ಅತ್ಯಂತ ಗಂಭೀರವಾಗಿದೆ ಎಂದು ಜಾಗತಿಕ ವೈಜ್ಞಾನಿಕ ಸಮುದಾಯವು ಎಚ್ಚರಿಸುತ್ತಿದೆ ಎಂದರು. ಈ ಸಮಸ್ಯೆಯನ್ನು ತಡೆಗಟ್ಟಲು ಮತ್ತು ಪರಿಹರಿಸಲು ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಪಾಲುದಾರರ ನಡುವೆ ಸಕ್ರಿಯ ಸಹಕಾರವನ್ನು ಬಲಪಡಿಸುವ ಅಗತ್ಯವಿದೆ. ಹವಾಮಾನ ಬದಲಾವಣೆಯು ಮಾನವ ಜೀವನದ ವಿವಿಧ ಹಂತಗಳಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತಿದೆ. ಜೈವಿಕ ವೈವಿಧ್ಯತೆಯು ನಷ್ಟ, ನೀರಿನ ಅಭಾವ ಮತ್ತು ಭೂಮಿಯ ಸವೆತ ಈ ಅಸಮತೋಲನಗಳಿಗೆ ಉದಾಹರಣೆಗಳಾಗಿವೆ ಎಂದು ತಿಳಿಸಿದರು. ಪರಿಸರ ಸಂಬಂಧಿತ ಕಾನೂನು ವಿಚಾರಗಳಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಮನೋಹರ್ ಲಾಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಸಪ್ತಾಹಕ್ಕೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ತಿಂಗಳ 26ರಂದು 81ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ವಿವಿಧ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಭೆಗಳಲ್ಲೂ ಭಾಗವಹಿಸಲಿದ್ದಾರೆ. ಜೋಧ್ಪುರದ ವಾಯುಪಡೆ ನೆಲೆಯಲ್ಲಿ ನಡೆಯುತ್ತಿರುವ ವೀರ್ ಗಾರ್ಡಿಯನ್ 2026 ಜಂಟಿ ಸಮರಾಭ್ಯಾಸದ ವೇಳೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಹಾಗೂ ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಚೀಫ್ ಆಫ್ ಸ್ಟಾಫ್ ಜನರಲ್ ಟಕೆಹಿರೋ ಮೊರಿತಾ ಅವರು ಭಾರತದ ಸ್ವದೇಶಿ ನಿರ್ಮಿತ ತೇಜಸ್ ಯುದ್ದ ವಿಮಾನದಲ್ಲಿ ಜಂಟಿಯಾಗಿ ಹಾರಾಟ ನಡೆಸಿದರು. ಸೆಪ್ಟೆಂಬರ್ 9ರಿಂದ ಆರಂಭವಾಗಿರುವ ಈ ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವು ಅಂತಿಮ ಹಂತದಲ್ಲಿದ್ದು ಇದೇ 22ರವರೆಗೆ ನಡೆಯಲಿದೆ. ಭಾರತದಲ್ಲಿ ನಡೆಯುತ್ತಿರುವ ಜಂಟಿ ತರಬೇತಿ ಅಭ್ಯಾಸದಲ್ಲಿ ಜಪಾನ್ ವಾಯುಪಡೆಯ ಯುದ್ದ ವಿಮಾನಗಳು ಭಾಗವಹಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಈ ಅಭ್ಯಾಸದಲ್ಲಿ ಭಾರತದ ತೇಜಸ್, ಸುಕೋಯ್ 30, ಎಂಕೆಐ ಹಾಗೂ ರಫೇಲ್ ವಿಮಾನಗಳ ಜೊತೆಗೆ ಜಪಾನ್ನ F-2A ಯುದ್ದ ವಿಮಾನಗಳು ಪಾಲ್ಗೊಂಡಿವೆ. ಭಾರತ ಜಪಾನ್ ಭೇಟಿ ಕಾರ್ಯಕ್ರಮದ ಭಾಗವಾಗಿ ಜಪಾನ್ನ ಮಾಜಿ ಸಚಿವ ತಾರೋ ಕೋನೊ ನೇತೃತ್ವದ ಸಂಸದೀಯ ನಿಯೋಗ ನಗರದ ಪ್ರಮುಖ ತಾಂತ್ರಿಕ ಸಂಸ್ಥೆಗಳಾದ ಐಎಎಸ್ಸಿ, ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ಗೆ ಭೇಟಿ ನೀಡಿತು. ಎರಡೂ ದೇಶಗಳ ನಡುವಿನ ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಹಕಾರ

0: ಕಾರ್ಯವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಪ್ರಮಾಣದಲ್ಲಿರುವ ಮೀನುಗಾರಿಕೆ ಕ್ಷೇತ್ರದ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲು ಮೀನುಗಾರಿಕೆ ಇಲಾಖೆಯು ನಾಳೆ ಕೋಲ್ಕತ್ತಾದಲ್ಲಿ ಪರಿಶೀಲನಾ ಸಭೆ ಆಯೋಜಿಸಿದೆ. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಕೇಂದ್ರ ಮೀನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ. ಭಾರತೀಯ ತರುಣರನ್ನು ಉದ್ಯೋಗಾಕಾಂಕ್ಷಿಗಳಿಂದ ಉದ್ಯೋಗ ಸೃಷ್ಟಿಕರ್ತರನ್ನಾಗಿ ಮಾಡುವ ಉದ್ದೇಶದೊಂದಿಗೆ 2016 ಚಾಲನೆ ನೀಡಲಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ದೇಶದ ಉದ್ಯಮಶೀಲತಾ ಕ್ಷೇತ್ರದಲ್ಲಿ ಮಹತ್ತರ ಕ್ರಾಂತಿ ಸೃಷ್ಟಿಸಿದೆ. ಆರಂಭದಲ್ಲಿ ಕೇವಲ 400ರಷ್ಟಿದ್ದ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳ ಸಂಖ್ಯೆಯು ಮಾರ್ಚ್ 2026 ವೇಳೆಗೆ DPIIT ಮಾನ್ಯತೆಯುಳ್ಳ 200,000 ಹೆಚ್ಚು ಉದ್ದಿಮೆಗಳಾಗಿ ಬೆಳೆದಿದ್ದು 23,00,000 ಅಧಿಕ ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ದೇಶದ ಶಾಲಾ ಹಂತದಲ್ಲೇ ಉದ್ಯಮಶೀಲತೆಯ ಮನೋಭಾವ ಬೆಳೆಸಲು 10,000 ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದ್ದು 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮಹಿಳೆಯರ ಪಾಲುದಾರಿಕೆಯೂ ಹೆಚ್ಚುತ್ತಿದ್ದು 50%, ಅಂದರೆ 100,000 ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರಾಗಿರುವುದು ವಿಶೇಷವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿದ್ದು ಹಲವು ವಿಭಾಗಗಳಲ್ಲಿ ಶುಭಾರಂಭ ಕಂಡಿದ್ದಾರೆ. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಶುಭಾರಂಭ ಮಾಡಿದೆ. ಇಂದು ನಡೆದ ಮಹಿಳಾ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಜಕಿಸ್ತಾನ ವಿರುದ್ದ ಭಾರತ 3-0 ಅಂತರದ ಜಯ ದಾಖಲಿಸಿದೆ. ಏಷ್ಯನ್ ಗೇಮ್ಸ್ನ ಹಾಕಿ ಸ್ಪರ್ಧೆಯಲ್ಲಿ ಭಾರತದ ಪುರುಷರ ತಂಡ ಶುಭಾರಂಭ ಕಂಡಿದ್ದು ಕಾಕಾ ಮಿಗಹರದಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ವಿರುದ್ದ 2-1 ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 114 ರನ್ಗಳ ಅಂತರದಿಂದ ಮಣಿಸಿ ಭಾರತ ತಂಡ ಫೈನಲ್ ಪ್ರವೇಶಿಸಿದೆ. ಶಫಾಲಿ ವರ್ಮಾ ಅವರ ಶತಕದ ನೆರವಿನಿಂದ ಭಾರತ ಈ ಭರ್ಜರಿ ಗೆಲುವು ಸಾಧಿಸಿತು. ಕೇವಲ 49 ಎಸೆತಗಳಲ್ಲಿ ತಮ್ಮ ಚೊಚ್ಚಲ T20 ಅಂತಾರಾಷ್ಟೀಯ ಶತಕ ಪೂರೈಸಿದ ಶಫಾಲಿ ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲೇ ಶತಕ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ಐತಿಹಾಸಿಕ ದಾಖಲೆ ನಿರ್ಮಿಸಿದರು. ಈ ಅತ್ಯುತ್ತಮ ಪ್ರದರ್ಶನದ ನಡುವೆ ಸ್ಮೃತಿ ಮಂಧಾನಾ ಅವರು ನ್ಯೂಜಿಲೆಂಡ್ನ ಸುಜಿ ಬೇಟ್ಸ್ ಅವರ 4,758 ರನ್ಗಳ ದಾಖಲೆಯನ್ನು ಮುರಿದು ಮಹಿಳಾ T20 ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ವಿಶ್ವದ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಎಲಾವೆನಿಲ್ ವಲರಿವನ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ

ರಾಷ್ಟಪತಿ ವಲರಿವನ್ ಅವರ ಅತ್ಯುತ್ತಮ ಪ್ರದರ್ಶನವು ದೇಶಕ್ಕೆ ಕೀರ್ತಿ ತಂದಿದೆ ಎಂದಿದ್ದು, ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಹಿನ್ನೆಲೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ನಗೋಯಾದಲ್ಲಿ ಭೂತಾನ್ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ರಾಜಕುಮಾರ ಜಿಗ್ಯೆಲ್ ಉಗ್ಯಾನ್ ವಾಂಗ್ಚುಕ್ ಅವರೊಂದಿಗೆ ಉಭಯ ರಾಷ್ಟಗಳ ನಡುವಿನ ಕ್ರೀಡಾ ಸಹಕಾರ ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಯಾಗಿ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಇರೋದು ನಾಗಶ್ರೀ.

ಇವತ್ತಿನ ಒಲವಿನ ಆಲಾಪದಲ್ಲಿ ನಾವು ತುಂಬಾ ಇಷ್ಟಪಡುವಂತಹ, ಕಾಡುವಂತಹ, ಹಾಗೆ ಪ್ರೀತಿಸುವಂತಹ ಗೀತೆಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಈ ಹಾಡುಗಳೇ ಹೀಗೆ ಅಲ್ವಾ, ಯಾವತ್ತೋ ಒಂದಿನ ಕೇಳ್ತೀವಿ, ಕೇಳಿದಾಗ ಅಷ್ಟೇನು ಸೊಗಸು ಅಂತ ಅನ್ಸಿರೋದಿಲ್ಲ, ಮತ್ತಿನ್ಯಾವತ್ತೋ ಒಂದಿನ ಕೇಳ್ತೀವಿ, ಆ ಹಾಡಿನ ಮೇಲೆ ಒಂಥರ ಪ್ರೀತಿ ಹುಟ್ಟತ್ತೆ, ಮತ್ತಿನ್ನೊಂದ್ಸಲ ಕೇಳೋಷ್ಟೊತ್ತಿಗೆ ಹುಚ್ಚು ಹಿಡಿಸೋಷ್ಟು ಇಷ್ಟ ಆಗ್ಬಿಟ್ಟಿರತ್ತೆ. ಕೆಲವೊಂದು ಗೀತೆಗಳು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಇಷ್ಟ ಆಗ್ತಾ ಹೋದ್ರೆ, ಇನ್ನು ಕೆಲವು ಗೀತೆಗಳು ಅಚಾನಕ್ಕಾಗಿ ನಮಗೆ ಎದುರಿಗೆ ಸಿಕ್ಕ ತಕ್ಷಣವೇ ನಮ್ಮಲ್ಲಿ ಪ್ರೀತಿಯ ಹೂವೊಂದನ್ನ ಅರಳಿಸಿರತ್ತೆ. ಆ ಹಾಡು ಬಂದಾಗ್ಲೆಲ್ಲ, ಆ ಹಾಡು ಕೇಳಿದಾಗ್ಲೆಲ್ಲ ಮನಸ್ಸಿನಲ್ಲಿ, ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ ಅಂತ ಅನ್ಸೋಂತ ಭಾವ. ನಿಮಗೂ ಕೂಡ ಎಷ್ಟೋ ಗೀತೆಗಳು ಹೀಗೆಯೇ ಇರಬಹುದು, ಹೀಗೆಯೇ ಇಷ್ಟವಾಗಿರಬಹುದು, ಕಾಡಿರಬಹುದು, ಮತ್ತೆ ಇಂತಹ ಹಾಡುಗಳನ್ನ ಗುನುಗ್ತಾನೆ ಎಷ್ಟೋ ದಿನಗಳನ್ನ ನೀವು ಕಳೆದಿರಬಹುದು.

ಇದು ಬಹುಶಃ ಪ್ರತಿಯೊಬ್ಬ ಸಂಗೀತ ಪ್ರೇಮಿಗೂ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಗೂ ಅನುಭವಕ್ಕೆ ಬಂದಿರಬಹುದು. ಒಂದು ಹಾಡು ಅಂದ್ರೆ ಬರೀ ಹಾಡು ಮಾತ್ರ ಅಲ್ಲ, ಅದರ ಜೊತೆಗೆ ಹಲವಾರು ನೆನಪುಗಳು ನಮಗೆ ಸೇರ್ಕೊಂಡಿರುತ್ತೆ. ಆ ಹಾಡನ್ನ ಮೊದಲ ಸಲ ಕೇಳಿದಂತಹ ಸಂದರ್ಭ ಇರಬಹುದು, ಆ ಸಿನಿಮಾ ಇರಬಹುದು, ಆ ಚಿತ್ರದ ನಟ ನಟಿಯ ಕುರಿತಾಗಿ ನಮಗೆ ಇರುವಂತಹ ಅಭಿಮಾನ, ಅಥವಾ ಗಾಯಕ ಗಾಯಕಿಯ ದನಿಯಲ್ಲಿರುವಂತಹ ಮಾಂತ್ರಿಕತೆ, ಅಥವಾ

ಆ ಒಂದು ಹಾಡು ಇಡಿಯಾಗಿ ನಮ್ಮ ಪ್ರೀತಿಪಾತ್ರರಿಗೆ ನಾವು ಕೇಳಿಸಿದಾಗಿನ ಅವರ ರಿಯಾಕ್ಷನ್, ಈ ರೀತಿ ಬೇರೆ ಬೇರೆ ಕಾರಣದಿಂದಾಗಿ ಪ್ರತಿ ಗೀತೆಯೂ ಅನನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ.

ಇಬ್ಬರಿಗೆ ಒಂದೇ ಗೀತೆ ಇಷ್ಟ ಇರಬಹುದು, ಆದ್ರೆ ಬೇರೆ ಬೇರೆ ಕಾರಣಕ್ಕೆ ಇಷ್ಟ ಆಗಿರತ್ತೆ ಅನ್ನೋದಂತೂ ಸತ್ಯ ಅಲ್ವಾ? ನಾವೆಷ್ಟೋ ಸಲ ನನ್ನ ಹಾಡು ನಿನ್ನ ಹಾಡು ಅಂತೆಲ್ಲ ಜಗಳ ಆಡ್ತಾ ಇದ್ದಿದ್ದೆ ಎಷ್ಟು ಸುಳ್ಳು, ಎಷ್ಟು ಹುಡುಗಾಟಿಕೆಯ ವಿಷಯ ಅಂತ ಇವಾಗ ಅನ್ಸುತ್ತೆ. ಆದರೆ ಚಿಕ್ಕ ವಯಸ್ಸಿನಲ್ಲಂತೂ ನಮ್ಮಿಷ್ಟದ ನಮ್ಮ ಪ್ರೀತಿಯ ಗೀತೆಗಳನ್ನು ನಾವು ನಮ್ಮದು ಅಂತಲೇ ಅಂದ್ಕೊಳ್ತಾ ಇದ್ವಿ. ಮತ್ತು ಅಷ್ಟು ಪ್ರೀತಿಯಿಂದ ಜತನದಿಂದ ನಾವು ಅಭಿಮಾನದಿಂದ ಆ ಗೀತೆಯ ಕುರಿತಾಗಿ ಮಾತಾಡ್ತಾ ಇದ್ವಿ, ವಾಪಸ್ ಹಾಡೋದಕ್ಕೆ ಪ್ರಯತ್ನಿಸ್ತಾ ಇರ್ತಿದ್ವಿ. ಹಾಡುಗಳ ಬಗ್ಗೆ ಮಾತಾಡಿದಷ್ಟು ಕೂಡ ಮುಗಿಯದಷ್ಟು ಪ್ರೇಮ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಬಹುದು. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಆ ಬಗೆಯ ನನ್ನ ಒಲವಿನ ಗೀತೆಗಳನ್ನು ನಿಮಗಾಗಿ ಕೇಳಿಸಿದ್ದೇನೆ. ಈ ಗೀತೆಗಳು ನಿಮಗೂ ಕೂಡ ಪ್ರಿಯವಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೊಂದಿಲ್ಲ.

0: ಉಸಿರು ಕಟ್ಟುವುದು ನಿಂತಲ್ಲೇ ನಿಂತ ಕಡೆ.
1: ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತು ಮಾತಿನ ಮಧ್ಯೆ, ಹಾಡು ಹಾಡುಗಳ ಮಧ್ಯೆ ಎಷ್ಟೆಲ್ಲ ವಿಷಯಗಳಿತ್ತು, ಮತ್ತೆ ಅವುಗಳನ್ನೆಲ್ಲ ನಾವು ಮಾತಾಡದೇನು ಒಬ್ಬರಿಂದ ಮತ್ತೊಬ್ಬರಿಗೆ ದಾಟಿಸುವಂತಹ ಪ್ರಯತ್ನ ಆಯಿತು ಅಂತ ಅನ್ಸುತ್ತೆ. ಎಷ್ಟೋ ಸಲ ನಾವು ಮಾತಿನಲ್ಲಿ ಹೇಳೋದಕ್ಕೆ ಆಗದೆ ಇರೋದನ್ನ ಹಾಡುಗಳ ಮೂಲಕ ಹೇಳಿರ್ತೀವಿ, ಮತ್ತೆ ಹಾಡುಗಳು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನ ಮನಸ್ಸಿನಲ್ಲಿ ಉಳಿದಂತಹ ಮೌನ ಸಾಧ್ಯವಾಗಿಸಿರುತ್ತೆ. ಅಂದರೆ ಪ್ರತಿ ಹಾಡು ಕಟ್ಟಿಕೊಡುವಂತಹ ಅನುಭವದ ಮೂಲಕ ಅದು ನಮ್ಮ ಜೊತೆಯಾಗಿ ಮಾತಾಡಿರುತ್ತೆ. ಆದರೆ ಆ ಮಾತಿಗೆ ಅಕ್ಷರದ ಪದದ ಹಂಗೂ ಇರೋದಿಲ್ಲ ಅಷ್ಟೇ.

ಒಂಬತ್ತು ಗಂಟೆ 16 ನಿಮಿಷ ಕೇಳ್ತಾ ಇದರ ಸುಕೂನ್ ಕೆ ಪಲ್ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಪ್ರೀತಿಯ ಸ್ವಾಗತ. ಹಾಡುಗಳ ಆಲಾಪದೊಟ್ಟಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇರಿ, ಎಲ್ಲರಿಗೂ ಕೇಳಿಸ್ತಾನೇ ಇರಿ.

ಚಾ ಚಾ ಜಿಂದಾಬಾದ್ ಚಿತ್ರದ ಗೀತ ಇದಾಗಿತ್ತು. ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ರಾಜ್ ಚಂದ್ರ ಅವರ ಸಾಹಿತ್ಯ ಇತ್ತು, ಮದನ್ ಮೋಹನ್ ಅವರ ಸಂಗೀತ ನಿರ್ದೇಶನ ಈ ಗೀತೆ ಇತ್ತು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ನಾನು ನಿಮಗೆ ಹೇಳಲೇಬೇಕು. ಅನೂಪ್ ಕುಮಾರ್ ಅವರ ಹೆಸರನ್ನ ಖಂಡಿತವಾಗ್ಲೂ ನೀವು ಕೇಳೇ ಇರ್ತೀರಾ. ಕಲ್ಯಾಣ್ ಕುಮಾರ್ ಗಂಗೂಲಿ ಅನ್ನುವಂಥದ್ದು ಇವರ ಮೊದಲ ಹೆಸರು. ತಮ್ಮ ಬಾಲಿವುಡ್ ಚಿತ್ರ ಪಯಣವನ್ನು ಆರಂಭಿಸುವಾಗ ಅವರಿಗೆ ದೊರೆತಂತಹ ಹೆಸರು ಅನೂಪ್ ಕುಮಾರ್. ಅನೂಪ್ ಕುಮಾರ್ ಅವರು ಬಾಲಿವುಡ್ನ ಹಿರಿಯ ಮುಖ್ಯ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಂತಹ ಹಿರಿಯ ನಟರಲ್ಲಿ ಒಬ್ಬರಾದಂತಹ ಅಶೋಕ್ ಕುಮಾರ್ ಅವರ ತಮ್ಮ. ಅದರ ಜೊತೆಯಲ್ಲಿ ಕಿಶೋರ್ ಕುಮಾರ್, ಯಾರಿಗೆ ತಾನೇ ಗೊತ್ತಿಲ್ಲ ರೀ, ಕಿಶೋರ್ ಕುಮಾರ್ ಅವರ ಅಣ್ಣ ಅನೂಪ್ ಕುಮಾರ್. ಹಲವಾರು ಚಲನಚಿತ್ರಗಳಲ್ಲಿ ಬಹಳ ಮುಖ್ಯವಾದ ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ದಾರೆ ಇವರು. ಒಂದಷ್ಟು ಚಿತ್ರಗಳನ್ನ ನೆನೆಯೋದಾದ್ರೆ ನಾವು ನೆನೆಯಬಹುದಾದಂತಹ ಹೆಸರುಗಳು ಈಗಷ್ಟೇ ಕೇಳಿದ್ವಿ, ಚಾಚಾ ಜಿಂದಾಬಾದ್ ಚಿತ್ರದ್ದು ರಮೇಶ್ ಅನ್ನೋ ಪಾತ್ರ ನಿರ್ವಹಿಸಿದ್ದಾರೆ, ಫ್ಯಾಷನಬಲ್ ವೈಫ್ ಅಲ್ಲಿ ನಟ್ವರ್ ಅವರು, ಕ್ರೋರ್ಪತಿಯಲ್ಲಿ ಹಿಮ್ಮತ್ ರಾಯ್, ಅದೇ ರೀತಿಯಲ್ಲಿ ಜಗ್ಗು ಅನ್ನೋ ಹೆಸರಲ್ಲಿ ಹಮ್ದು ಡಾಕು ಚಿತ್ರದಲ್ಲಿ ನಟಿಸಿದ್ದಾರೆ, ಆನ್ಸು ಬನ್ ಗಯೆ ಫೂಲ್ ಶ್ಯಾಮರಾವ್ ಪಾತ್ರ, ವಿಕ್ರಮ್ ಪಾತ್ರ ರಾಖಿ ಅವ್ರ ಹತ್ಕಡಿ, ಮುರಳಿ ಪಾತ್ರ ಮಾಡಿರೋದು ವಿಕ್ಟೋರಿಯಾ ನಂಬರ್ 203 1995 ಇವರ ಚಂದದ ಪ್ರಯಾಣ ಮುಂದುವರೆದಿತ್ತು. ಟೆಲಿವಿಷನ್ನಲ್ಲೂ ಕೂಡ ಇವರ ಅನೇಕ ಒಂದು ಪ್ರಯತ್ನಗಳು ಮುಂದುವರೆದಿದೆ. ಅದರ ಜೊತೆಯಲ್ಲಿ ಬೆಂಗಾಲಿ ಚಲನಚಿತ್ರದಲ್ಲೂ ಕೂಡ ಅವರು ನಟಿಸಿದರು. ಅಶೋಕ್ ಕುಮಾರ್ ಮತ್ತು ಕಿಶೋರ್ ಕುಮಾರ್ ಅವರ ಸಹೋದರ ಆಗಿದ್ದಂತಹ ಅನೂಪ್ ಕುಮಾರ್ ಅವರು ತಮ್ಮದೇ ಆದಂತಹ ಒಂದು ಚಂದದ ಪ್ರಯಾಣದಿಂದ, ಸಿನಿ ಪ್ರಯಾಣದಿಂದ ಎಲ್ಲರ ಮನಸ್ಸನ್ನು ಗೆದ್ದವರು. ಇವರು ಆಕ್ಟರ್, ಪೇಂಟರ್, ಫಿಲಂ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ, ಒಂದು ಅದ್ಭುತವಾದಂತಹ ಹ್ಯೂಮನ್ ಬೀಯಿಂಗ್ ಅಂತಾನೆ ಹೇಳಬೇಕು. ಇವರು ನಮ್ಮನ್ನು ಅಗಲಿದಂತಹ ದಿನ ಇವತ್ತು 1997 20 ಸೆಪ್ಟೆಂಬರ್ ಇವರು ನಮ್ಮನ್ನು ಅಗಲಿದ್ರು. ಅವರಿಗೆ ನಮನಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಮತ್ತೊಬ್ಬ ಹಿರಿಯ ಕಲಾವಿದ ನಮ್ಮನ್ನು ಅಗಲಿದಂತಹ ದಿನ ಇವತ್ತು, ಅವರೇ ದಿನೇಶ್ ಠಾಕೂರ್. ಅವರ ಬಗ್ಗೆ ಖಂಡಿತ ಮಾತಾಡೋಣ ಹಾಡುಗಳ ಜೊತೆಯಾಗಿ. ಇದು ಕನ್ನಡ ಕಾಮನಬಿಲ್ಲು 101.3 MHz.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕ್ಯಾ ಮೇ ಕಹೂ. ಕನ್ನಡ ಕವನವಲು 101.3 ಅಲ್ಲಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗ್ತಾ ಇದೀವಿ. ಮೊದಲು ರಜನಿಗಂಧ ಚಿತ್ರದ ಗೀತೆನ ಕೇಳಿದ್ರಿ. ಕಾಯ್ ಬಾರ್ ಯೂ ತೊಖಾ ಹೇ, ಈ ಒಂದು ಗೀತೆ ಮುಖೇಶ್ ಅವರ ಧ್ವನಿಯಲ್ಲಿ ಮೂಡಿ ಬಂದದ್ದು. ಯೋಗೇಶ್ ಅವರ ಸಾಹಿತ್ಯ ಆಯಿತು, ಸಲೀಲ್ ಚೌಧರಿ ಅವರು ಸಂಗೀತ ನೀಡಿದ್ರು. ಹೇಮಂತ್ ಕುಮಾರ್ ಅವರ ಸಾಹಿತ್ಯದಲ್ಲಿ ಮತ್ತು ಅವರೇ ಧ್ವನಿಯಾಗಿ ಗೀತಾ ದತ್ ಅವರ ಜೊತೆಯಲ್ಲಿ ನೀಡಿದಂತಹ ಹಾಡಿದು ಏ ಮಸ್ತ್ ನಸರ್ ಬಂಡಿ ಚಿತ್ರದ್ದು. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಈ ಗೀತೆಗಳ ನಂತರ ಮೂಡಿ ಬರುವಂತಹ ಗೀತೆಗಳು ದೇಖ್ ಕಬೀರಾ ರೋಯಾ ಚಿತ್ರದಿಂದ ಹಂಸೆ ಆಯಾ ನಾ ಗಯಾ ಈ ಒಂದು ಗೀತೆ ತಲಾತ ಮಹಮೂದ್ ಅವರ ಧ್ವನಿಯಲ್ಲಿದೆ. ರಾಜೇಂದರ್ ಕಿಶನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆ ಇದು. ನಂತರ ಗೀತಾ ದತ್ ಅವರು ಧ್ವನಿಯಾಗಿರುವಂತಹ ಅನುಭವ ಚಿತ್ರದ ಗೀತೆನ ಕೇಳೋಣ. ಕನು ರಾಯ್ ಅವರ ಸಂಗೀತ ಇದ್ರೆ ಈ ಗೀತೆಗೆ ಸಾಹಿತ್ಯ

ಒದಗಿಸಿದವರು ಗುಲ್ಜಾರ್. ಮಾತಾಡೋಣ ಬನ್ನಿ ಅಂತ ಕರೆದಿದ್ದೆ ದಿನೇಶ್ ಠಾಕೂರ್ ಅವರನ್ನ ನೆನೀತಾ. ಮೇರೆ ಅಪ್ಪನೇ, ಜಲ್ತೆ ಬದನ್, ರಜನಿಕಂದ್, ಪರಿಣಯ್, ಫ್ಲಾಶ್, ನೈಹಾ, ಮೀರಾ, ಖ್ವಾಬಾ, ಅಗ್ನಿಪರೀಕ್ಷಾ, ಈ ರೀತಿಯಾದಂತಹ ಸಾಕಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ನಾಟಕಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಇವರು. 2005 ಬಂದಹ ಒಂದು ನೈಗುಬಾನ್ ದ ಥರ್ಡ್ ಐ, ಈ ಒಂದು ಚಲನಚಿತ್ರವನ್ನು ಕೂಡ ನಾವು ನೆನೆಯಬಹುದು. ಇದು ಅವರ ಕಡೆಯ ಚಲನಚಿತ್ರವಾಗಿತ್ತು ಅಂತ ಲೆಕ್ಕ ಹಾಕ್ಬೋದು. 2012 20 ಸೆಪ್ಟೆಂಬರ್ ಅಂದು ದಿನೇಶ್ ಠಾಕೂರ್ ಅವರು ನಮ್ಮನ್ನು ಅಗಲಿದ್ರು. ಅವರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ, ಅದರಲ್ಲಿ ನಟಿಸಿದ್ದಾರೆ, ಟೆಲಿವಿಷನ್ಗಳಲ್ಲೂ ಕೂಡ ಸಕ್ರಿಯವಾಗಿದ್ದರು. ಅದರಲ್ಲೂ ಕೂಡ ಇವರು ಹಿಂದಿ ಚಲನಚಿತ್ರ ರಂಗದಲ್ಲೂ ಸಾಕಷ್ಟು ಹೆಸರು ಮಾಡಿದರು. ರಜನಿಕಂದ್ ಈಗಷ್ಟೇ ಕೇಳಿದ್ವಿ ಗೀತೆ, ಈ ಒಂದು ಚಲನಚಿತ್ರದಲ್ಲಿ ಇವರ ಅಭಿನಯ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ರೀ. ಅವರಿಗೆ ನಮನಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ನಾವು ಮುಂದುವರೆಯೋಣ. FM ರೇನ್ಬೋ 101.3 MHz ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸಂದೇಶಗಳನ್ನ ಕಳಿಸ್ಕೊಡೋದಾದ್ರೆ ಬೇಗ ಬೇಗ ವಾಟ್ಸಪ್ ಮುಖಾಂತರ ನಿಮ್ಮ ಮಾತನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3 ಸುಕುನ್ ಕೇಪಲ್. ಅನೂಪ್ ಕುಮಾರ್ ಮತ್ತು ದಿನೇಶ್ ಠಾಕೂರ್ ಅವರು ನಟಿಸಿರೋ ಚಲನಚಿತ್ರ ಗೀತೆಗಳಲ್ಲಿ ಒಂದಷ್ಟು ಗೀತೆಗಳನ್ನ ಕೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವೀಗ. ಭಾಗ್ಯ ಮಂಜುನಾಥ್ ಅವರು ಸಂದೇಶ ಕಳಿಸಿದ್ರು ತೀರ್ಥೇಶ್ ಚನ್ನಪಟ್ಟಣದಿಂದ. ಅದಾದ ನಂತರ ಬಂದ ಸಂದೇಶವಾಗಿತ್ತು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರದ್ದು ಹಾಡ್ಲಿಯಿಂದ. ಬಳಿಕ ಬಂತು ಸಂದೇಶ ಮನ ತುಂಬಿ ಬರ್ತದೆ ಅಂದವರು ಉಮೇಶ ಸಿರಿಗೆರೆಯಿಂದ. ಬಳಿಕ ಪರಿಚಯಾತ್ಮಕವಾದ ಕಾರ್ಯಕ್ರಮದ ವಿಶೇಷತೆಗಳು ಚೆನ್ನಾಗಿದೆ ಅಂದವರು ಕಡಗಂಜಿಯ ಧರ್ಮಣ್ಣ ಧನ್ನಿ. ಧನ್ಯವಾದ, ತುಂಬಾ ಉಲ್ಲಾಸ ನೀಡ್ತಾ ಇದೆ ಕಾರ್ಯಕ್ರಮ ಅಂತ ಹೇಳಿದ ಶಾಂತಾಚಾರ ಬಡಗೇರ ಅವ್ರಿಗೂ ಪ್ರೀತಿಯ ನಮಸ್ತೆ. ಸುಮಧರು ಹಾಡುವಂತಿದ್ದೀರಾ ನಾಗೇಂದ್ರ ಅವರೇ ತಾವರೆಕೆರೆಯಿಂದ, ಥ್ಯಾಂಕ್ ಯು. ಮುಂದುವರೆಸೋಣ ನಮ್ಮ ಪ್ರಯಾಣವನ್ನ. ಜಲ್ತೆ ಬದನ್ ಈ ಒಂದು ಚಲನಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿದೆ ಒಂದು ಚಂದದ ಗೀತೆ, ಗಾನೋ ಗಾಹೋ ಅನ್ನುತ್ತ ಆಗಿದೆ. ಮಾಯಾ ಗೋವಿಂದ್ ಅವರು ಸಾಹಿತ್ಯ ಒದಗಿಸಿದ್ರೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ನಿರ್ದೇಶನ ಇದೆ ಈ ಗೀತೆಗೆ. ಚಲ್ತಾ ತೀಕ ನಾಮ್ ಗಾಡಿ ಈ ಒಂದು ಗೀತೆ ಈ ಒಂದು ಚಲನಚಿತ್ರದಿಂದ ಹಾಲ್ ಕೈಸಾ ಹೇ ಈ ಒಂದು ಗೀತೆ ಮೂಡಿ ಬರುತ್ತೆ. ಆಶಾ ಭೋನ್ಸ್ಲೆ ಮತ್ತು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ. ಈ ಗೀತೆಗಳಿಗೋಸ್ಕರ ಸಿದ್ಧರಾಗಿರಿ, ಕಾಯ್ತಾ ಇರಿ. ಇದು ನಿಮ್ಮ ಕನ್ನಡ ಕಾಮನ ಬಿಲ್ಲು ಸುಕೂನ್ ಕೆ ಪಲ್.

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಎಫ್ಎಂ ರೇನ್ಬೋ 101.3 ಸುಕುನ್ ಕಿಪಲ್ ಕಾರ್ಯಕ್ರಮಕ್ಕೆ ಸಂದೇಶ ಬಂದದಾಗಿತ್ತು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರದ್ದು ಚಿತ್ರದುರ್ಗದಿಂದ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ನಾವು ಅನೂಪ್ ಕುಮಾರ್ ಅವರನ್ನ ನೆನೀತಾ, ಹಾಗೆ ದಿನೇಶ್ ಠಾಕೂರ್ ಅವರನ್ನ ನೆನೀತಾ ಕಾರ್ಯಕ್ರಮದಲ್ಲಿ ಸಾಗಿ ಬಂದ್ವಿ. ಸಾಕಷ್ಟು ಕಲಾವಿದರು ತಮ್ಮ ಜೀವನವನ್ನ ಕಲೆಗಾಗಿ ಸಮರ್ಪಿಸಿದ್ದಾರೆ, ಅದಕ್ಕಾಗಿ ದುಡಿದಿದ್ದಾರೆ, ಸಮಾಜಕ್ಕೆ ಸಂದೇಶ ನೀಡುವಂತಹ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ಅದು ಎಂದೆಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿದಿರುತ್ತೆ. ಅಂತಹ ಅನೇಕ ಕಲಾವಿದರುಗಳಲ್ಲಿ ಒಬ್ಬರಾದಂತಹ ಅನೂಪ್ ಕುಮಾರ್ ಮತ್ತು ದಿನೇಶ್ ಠಾಕೂರ್ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇನ್ನೊಂದು ಗೀತೆಯನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಯಾವ ಗೀತೆ ಮುಡಿ ಬರ್ತಾ ಇದೆ? ಕಹಾನ್ ಸೆ ಲಾಯಿ ಈ ಒಂದು ಗೀತೆ ಮುಡಿ ಬರುತ್ತೆ. ಮಹೇಂದ್ರ ಕಪೂರ್ ಮತ್ತು ಆಶಾ ಭೋನ್ಸ್ಲೆ ಅವರ ಧ್ವನಿಯಲ್ಲಿದೆ. ದಿಲ್ ಔರ್ ಮೊಹಮ್ಮದ್ ಈ ಒಂದು ಚಿತ್ರದ ಗೀತೆ ಇದು. ಎಸ್ ಎಚ್ ಬಿಹಾರಿ ಅವರ ಸಾಹಿತ್ಯದ ಓ ಪಿ ನಯ್ಯರ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಇದು. ಈ ಗೀತೆಯ ಜೊತೆಯಾಗಿ ಸುಕೂನ್ ಕೆ ಪಲ್ ಕಾರ್ಯಕ್ರಮ ಈ ಹೊತ್ತಿನಲ್ಲಿ ಮುಕ್ತಾಯವಾಗ್ತಾ ಇದೆ. ಏನಿರುತ್ತಪ್ಪ 10 ಗಂಟೆಗೆ ಅಂದರೆ 10:20 ತನಕ ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಏಷ್ಯನ್ ಗೇಮ್ 2026 ನಡೀತಾನೆ ಇದೆ. ಈ ಒಂದು ಗೇಮ್ನ ಬಗ್ಗೆ ಇವತ್ತಿನ ವಿಶೇಷತೆಗಳು ಏನೇನಾಯಿತು, ಡೈಲಿ ಹೈಲೈಟ್ ಏನೇನಿತ್ತು ಅನ್ನೋದನ್ನು ತಿಳ್ಕೋಬೋದು ನೀವು 10:20 ಅದಾದ ನಂತರ ನಾವು ನೀವು ಮತ್ತೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸೂಪರಾದ ಹಾಡುಗಳು ನಿಮಗೋಸ್ಕರನೇ ಕಾಯ್ತಾ ಇದೆ. ಆ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಜೊತೆಯಾಗಿ ಸಾಗೋಣ, ಆಗ್ಬೋದಾ? 10:20 ಜೊತೆಯಾಗ್ತೀನಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಹಾಗಾಗಿ ಕಾರ್ಯಕ್ರಮ ಕೇಳುತ್ತಾ ನಮ್ಮ ಜೊತೆಯಾಗಿ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದ.

ಸಮಯ ಆಗ್ತಾ ಇದೆ 10 ಗಂಟೆ. ಇನ್ನು ಮುಂದೆ ದೆಹಲಿಯ ಸಹಪ್ರಸಾರದಲ್ಲಿ ಕೇಳ್ತಾ ಇದ್ದೀರಾ ಏಷ್ಯನ್ ಗೇಮ್ಸ್ 2026 ನ ಡೈಲಿ ಹೈಲೈಟ್ಸ್ ಕ್ಯಾಪ್ಸೂಲ್ ಕೆಲವೇ ಕ್ಷಣಗಳಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 10:21 ಆಗಿ 22 ನಿಮಿಷನೂ ಆಗೋಗುತ್ತೆ ರೀ, ಯಾಕೆ ಹೇಳಿ, ಸಮಯ ನಿಲ್ಲೋದಿಲ್ಲ. ಇಂತಹ ನಿಲ್ಲದ ಸಮಯದಲ್ಲಿ ಒಂದಷ್ಟು ಮಾಹಿತಿಯನ್ನ, ಒಂದಷ್ಟು ಚಂದದ ಗೀತೆಗಳನ್ನ, ಒಂದಷ್ಟು ಮನಸ್ಸಿಗೆ ನೆಮ್ಮದಿಯನ್ನ ಹುಡುಕ್ತಾ ಸಾಗುವಂತಹ ಹೊತ್ತು ಕನಸಿನ ಲೋಕದ ಹೊತ್ತು. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಡುಗಳ ಮಳೆ ನಿಮ್ಮೊಟ್ಟಿಗಾಗುತ್ತೆ. ಈ ಹಾಡುಗಳು ಹೂಗಳೇ, ಯಾಕಂದ್ರೆ ಈಗ ಪ್ರಸಾರವಾಗ್ತಾ ಇದೆ ಹೂ ಮಳೆ. ಹೂ ಮಳೆ

ಹೇಗಿತ್ತಿ ಹಾಡು ಅಂತ ಕೇಳೋದೇ ಬೇಡ, ಯಾಕಂದ್ರೆ ಮನಸ್ಸಿನಲ್ಲಿ ಹೂಗಳ ಅರಳಿದ ಸುವಾಸನೆಯ ಮಳೆ ಆಗಿರುತ್ತೆ. ಇದು ಹಾಡುಗಳ ಮಳೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನನ್ನ ಫೇವರೇಟ್ ಟ್ರಕ್ಗಳಲ್ಲಿ ಒಂದು ಹಾಡಿದು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹೂಮಳೆ ಚಿತ್ರದಿಂದ ಕೇಳಿದ್ವಿ. ಅದ್ಭುತವಾದಂತಹ ಸಂಗೀತ ನೀಡಿದವರು ಇಳಯ ರಾಜ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಲೇಖನಿಯಿಂದ ಹೊರಬಂದ ಗೀತೆ ಇದು. ಜೊತೆಯಾಗಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಯೋಚನೆ ಮಾಡ್ತಿರ್ತೀವಿ ಎಷ್ಟೋ ಸಾರಿ, ಸಂಪತ್ತು ಸಂಪತ್ತು ಬೇಕಪ್ಪ, ದೊಡ್ಡ ಸರಿತನ ಬೇಕು, ಸಿಕ್ಕಾಪಟ್ಟೆ ಶ್ರೀಮಂತರಾಗಬೇಕು, ಈ ಎಲ್ಲ ಪ್ರಶ್ನೆಗಳು ಹಾಗೆ ಬಂದು ನಮ್ಮನ್ನು ಸೇರ್ಕೊಂಬಿಟ್ಟಿರುತ್ತೆ. ಉತ್ತರ ಹುಡುಕ್ತಾನೆ ಇರ್ತೀವಿ, ದುಡಿತಾನೆ ಇರ್ತೀವಿ. ಐ ಆಮ್ ಸೋ ಹಾರ್ಡ್ ವರ್ಕರ್ ಯು ನೋ, ಹೇ ನಾನು ತುಂಬ ಸ್ಮಾರ್ಟ್ ವರ್ಕು ಮಾಡ್ತೀನಪ್ಪ, ಆದ್ರೇನು ಮಾಡೋದಪ್ಪ, ದೇವರು ನನಗೆ ಈ ಒಂದು ಶ್ರೀಮಂತಿಕೆನೇ ಕೊಟ್ಟಿಲ್ಲ ಅಂತ ನೊಂದೋರು ಎಷ್ಟೋ ಜನ. ಅಯ್ಯೋ ಇದಿದ್ರೆ ಅದಾಗಲ್ಲ, ಅದಿದ್ರೆ ಇದಕ್ಕಾಗಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ಎಲ್ಲಾನು ಕೂಡ ಮೆಟೀರಿಯಲಿಸ್ಟಿಕ್ ಜಗತ್ತಿನಲ್ಲಿ ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಯೋಚನೆ ಮಾಡಿ ನಮ್ಮಲ್ಲಿರುವಂತಹ ನಿಜವಾದ ಐಶ್ವರ್ಯ ಏನು? ಕೆಲವರು ಹೇಳ್ತಾರೆ ದೇಹಾರೋಗ್ಯ, ಇನ್ನ ಕೆಲವರು ಹೇಳ್ತಾರೆ ದೇಹ ಆರೋಗ್ಯಕ್ಕಿಂತ ಕಳೆದಿರುವಂತಹ ವಿದ್ಯೆ. ಮತ್ತಷ್ಟು ಮಂದಿ ಹೇಳ್ತಾರೆ ಇಲ್ಲಪ್ಪ ಅದೆಲ್ಲ ಅಲ್ಲವೇ ಅಲ್ಲ, ಆರಾಮಾಗಿ ತಿಂಡುಂಡು ಇರೋದಕ್ಕೊಂದಷ್ಟು ಜಾಗ ಇಷ್ಟು ಸಾಕಲ್ವಾ ಅಂತ. ಅದ್ರ ಬಾ ಎಂಡ್ ಆಫ್ ದ ಡೇ ನಮಗೆ ತುಂಬ ನೆಮ್ಮದಿ ಇದ್ರೆ ಮನಸ್ಸಿನಲ್ಲಿ, ಅಂದ್ರೆ ಅದಕ್ಕೆ ಆರೋಗ್ಯನೇ ಬೇಕಂತಿಲ್ಲ, ಸಂಪತ್ತೇ ಬೇಕಂತಿಲ್ಲ, ವಿದ್ಯೆನೇ ಬೇಕಂತಿಲ್ಲ, ಆದ್ರೆ ಇರೋದ್ರಲ್ಲಿ ಖುಷಿಯಿಂದ ಕಾಣುವಂತಹ ಮನಸ್ಥಿತಿ, ತೃಪ್ತಿಯಾದಂತಹ ಭಾವನೆ ಇವೆಲ್ಲ ಸೇರಿದ್ರೆ ಮನಸ್ಸಿಗೊಂದು ನೆಮ್ಮದಿ ಸಿಕ್ಬಿಡುತ್ತೆ. ಆ ನೆಮ್ಮದಿ ಇದ್ರೆ ಸಾಕು, ಬಹುಶಃ ಇನ್ಯಾವುದೇ ದೊಡ್ಡ ಸಿರಿವಂತಿಕೆ ಕೂಡ ಅದರ ಮುಂದೆ ಏನು ಮಾಡೋಕ್ಕಾಗಲ್ಲ. ಅದು ತಾನೆ, ಮನಸ್ಸಿನ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಬೇರೇನೂ ಇಲ್ಲವೇ ಇಲ್ಲ. ಏನ್ರಿ ನನ್ನ ಮಾತು ನೀವು ಓಟ್ ಹಾಕ್ತೀರಾ ಅಂತ ಅನ್ಕೊಂತೀನಿ. ಬೇಗ ಮೆಸೇಜ್ ಮಾಡಿ ನನಗೆ ನಿಮ್ಮ ಮಾತನ್ನು ತಿಳಿಸಿ. 9480809101 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಈ ಒಂದು ಗೀತೆ, ಈ ಗೀತೆಗೂ ಮುಂಚೆ ಕೇಳಿದಂತಹ ಗೀತೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನಂತೂ ಭಾವಿಸಿದ್ದೇನೆ. ತುಂಬಾ ಜನ ನಾವು ಈ ಗೀತೆ ಕೇಳೇ ಇರಲಿಲ್ಲ ಅಲ್ವೇಂದ್ರಿ ಅಂತ ಕಳಿಸಿದ್ರು. ನಿರಪರಾಧಿ ಚಿತ್ರದು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು. ಚಿ ಸದಾಶಿವಯ್ಯ ಅವರ ಅದ್ಭುತವಾದಂತಹ ಸಾಹಿತ್ಯ, ಅದೇ ರೀತಿಯಲ್ಲಿ ಮನಮುಟ್ಟುವಂತಹ ಸಂಗೀತ ನೀಡಿದವರು ಎನ್ ಎಸ್ ತ್ಯಾಗರಾಜನ್ ಅವರು. ಅಂತರಂಗದ ಕಥೆಯು ಎಷ್ಟು ಚೆನ್ನಾಗಿತ್ತು ಗೀತೆ. ಆ ಗೀತೆ ನಂತರ ಮನಸ್ಸನ್ನ ನೀಲಿ ಬಾನೆಗೆ ಕರ್ಕೊಂಡು ಹೋದಂತಹ ಗೀತೆ ಡಾಕ್ಟರ್ ಆಫ್ ಪಾರ್ವತಮ್ಮ ಚಿತ್ರದ್ದು. ಈಶಾ ಸುಚಿ ಅವರ ಧ್ವನಿಯಲ್ಲಿತ್ತು. ಮೃದುಲಾ ಮುಕುಂದನ್ ಮತ್ತು ಮಿಥುನ್ ಮುಕುಂದನ್ ಅವರಿಬ್ರು ಕೂಡ ಈ ಗೀತೆಗೆ ಧ್ವನಿಯನ್ನ ನೀಡಿದ್ರು. ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯ ಈ ಗೀತೆಗಿದ್ರೆ, ಮಿಥುನ್ ಮುಕುಂದನ್ ಅವರೇ ಈ ಒಂದು ಗೀತೆಗೆ ಸಂಗೀತವನ್ನ ನೀಡಿದವರು. ಇನ್ನ ಗೀತೆಗಳು ನಿಮ್ಮನ್ನ ಬಂದು ತಲುಪುತ್ತೆ. ಬಟ್ ಅದಕ್ಕೂ ಮುಂಚೆ ಸಂದೇಶ ಕಳಿಸ್ಕೊಟ್ಟ ನಿಮ್ಮ ಬಗ್ಗೆ ಮಾತಾಡೋಣ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ರು. ಉಮೇಶ್ ಅವರ ಸಂದೇಶ ಬಂದದ್ದು ಸಿರಿಗೆರೆಯಿಂದ. ಎಲ್ಲ ಭಾಗ್ಯ ಇದೆ, ಆರೋಗ್ಯನೇ ಭಾಗ್ಯ ಅನ್ನವರು ಅನುಷ, ಎಲ್ಲ ಕೂಡ ಇರಬೇಕು ಅದರಲ್ಲೂ ಆರೋಗ್ಯ ಬೇಕು ಅನ್ನವರು ಹರೀಶ್ ಅವರು ಮಲ್ಲೇಶ್ವರಂನಿಂದ. ಇದೇ ಮಾತನ್ನ ಹೇಳದವರು ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಸರ್ವಜ್ಞನ ಮಾತನ್ನ ನೆನೆದವರು ಯಾರು ಅಂದರೆ, ಅತಿಯಾದರೆ ಅಮೃತಾನು ವಿಷ ಎಲ್ಲ ಕೂಡ ಚಂದವಾಗಿರಬೇಕು ಅಂದವರು ಮಂಜುರಾಣಿ ಮತ್ತು ಅಮೃತ ವರ್ಷಿಣಿಯವರು. ಕಲಬುರಗಿಯ ಧರ್ಮಣ್ಣ ಧನ್ಯವರ ಸಂದೇಶ ಬಂದಿದೆ. ಆರೋಗ್ಯದ ಥಳಕು ಬೆಳಕು ಬದುಕಾಗತ್ತೆ ಬಂಗಾರಮಯ್ಯ ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ರೆ, ಡಾಕ್ಟರ್ ಎಂ ಡಿ ಕೃಷ್ಣ ಅವರು ಶ್ರೀರಾಮ್ಪುರ ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ನೆಮ್ಮದಿ ಮನಸ್ಥಿತಿ. ಆದರೆ ಇದು ಹಣ ಆಸ್ತಿಯಿಂದ ಸಿಗೋದಿಲ್ಲ, ಸಂತೃಪ್ತಿಯೇ ನೆಮ್ಮದಿಯ ಮಾರ್ಗ ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ವಂಡರ್ಫುಲ್. ನಿಮ್ಮ ಮಾತಿಗೆ ಶಾಂತಾಚಾರ ಅವರು ಬಡಗೇರ ಕೊಕ್ಕರೂರು ಹರಿಹರದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ವಂದನೆ. ಬನ್ನಿ ಮುಂದಿನ ಸಂದೇಶವನ್ನು ನೋಡೋ ಮುಂಚೆ ಯಾವ ಹಾಡುಗಳು ಮೂಡಿ ಬರುತ್ತೆ ನೋಡಿ ಬಿಡೋಣ. ಮಾಂಗಲ್ಯಂ ತಂತು ನಾನೇನ ಚಿತ್ರದ ಕಾರ್ಯೇಶು ದಾಸಿ ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆಯ ಬಳಿಕ ಚಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರೇ ಈ ಗೀತೆಗೂ ಸಂಗೀತ ಸಂಯೋಜಿಸಿದ್ದಾರೆ. ಕುರುಬನ ರಾಣಿ ಚಿತ್ರದ ಮಾಂಗಲ್ಯ ಮಾಂಗಲ್ಯ ಗೀತೆಗಳನ್ನ ಕೇಳಿ ಜೊತೆಯಾಗಿರಿ. ಎಫ್ ಎಂ ರೇನ್ಬೋ ಕನಸಿನ ಲೋಕ ಕಾರ್ಯಕ್ರಮ ಇದು.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ

ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಕನಸಿನ ಲೋಕ ಕಾರ್ಯಕ್ರಮ ಇದು. ಸಾಮಾನ್ಯವಾಗಿ ನಾವಂತೀವಿ ಅಲ್ಲ, ನಾನು ಒಬ್ಬನೇ ಇದ್ದೀನಪ್ಪ, ನಾನು ಏಕಾಂಗಿ ಆಗ್ಬಿಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಅವರಿಲ್ಲ, ಇವರಿಲ್ಲ, ಮತ್ತೊಬ್ಬರಿಲ್ಲ, ಮಗದೊಬ್ಬರಿಲ್ಲ, ಈ ಎಲ್ಲ ಪ್ರಶ್ನೆಗಳನ್ನ ನಾವು ಹೇಳ್ತಾನೆ ಇರ್ತೀವಿ, ಕ್ವೆಶ್ಚನ್ ಮಾಡ್ಕೊಳ್ತಾನೆ ಇರ್ತೀವಿ. ಆದರೆ ಎಲ್ಲ ಪ್ರಶ್ನೆಗಳಿಗಿಂತ ಮೀರಿ ನಾವು ಯೋಚನೆ ಮಾಡಬೇಕಾಗಿರೋದು, ಪ್ರಪಂಚ ನನ್ನ ಜೊತೆ ಇರಬೇಕಾ, ನಾನು ಪ್ರಪಂಚದ ಜೊತೆ ಇರಬೇಕಾ ಅನ್ನೋ ಪ್ರಶ್ನೆ. ಆದರೆ ಮುಖ್ಯವಾಗಿ ನಾನು ನನ್ನೊಂದಿಗೆ ಇರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ಹೌದಲ್ಲ? ಇದು ಯಾವಾಗ ಸಾಧ್ಯ ಆಗುತ್ತೆ? ನಾನು ನನ್ನನ್ನು ನಂಬಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಯಾವುದಕ್ಕೆ ಇದು ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ, ಜನರ ಹತ್ರ ಚಪ್ಪಾಳೆ ತಗೊಳ್ಳೋದಕ್ಕೆ ಮಾತ್ರನಾ ಅನ್ನೋ ಪ್ರಶ್ನೆನ ನೀವು ಕೇಳಿದ್ರೆ ಖಡಾಖಂಡಿತವಾಗ್ಲೂ ಅಲ್ಲ ರೀ. ಈ ಪ್ರಶ್ನೆ ಕೇವಲ ಜನರಿಗಾಗಿ ಅಲ್ಲ, ಈ ಪ್ರಶ್ನೆ ನನಗಾಗಿ. ನಾನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು, ನನ್ನನ್ನು ನಾನು ನಂಬಿದ್ರೆ ಮಾತ್ರ ಆ ಅಡುಗೆ ಚೆನ್ನಾಗಾಗೋಕೆ ಸಾಧ್ಯ. ನಾನು ಕುಳಿತು ಏನೋ ಒಂದು ಕಡೆ ಧ್ಯಾನ ಮಾಡ್ತೀನಿ ಅಂದರೂ ನನ್ನನ್ನು ನಾನು ನಂಬಿದಾಗಲೇ

ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಲ್ಲಭಾಚಾರ್ಯ ಅವರ ಸಾಹಿತ್ಯದ ಈ ಗೀತೆಗೆ ಕದ್ರಿ ಮಣಿಕಾಂತ್ ಅವರ ಸಂಗೀತ ನಿರ್ದೇಶನ ಇದೆ. ಕನಸಿನ ಲೋಕ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ನಿಮ್ಮ FM ರೇನ್ಬೋದಲ್ಲಿ ಮಾತ್ರ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ

ವಾಟ್ ಅ ಸಾಂಗ್ ಉಯ್ಯಾಲೆ ಚಿತ್ರದ ಈ ಗೀತೆ ಪಿ ಸುಶೀಲ ಅವರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ ಇದು. ಬನ್ನಿ ನಿಮ್ಮ ಸಂದೇಶಗಳನ್ನ ನೋಡೋಣ. ಕಿಶನ್ ರೋಷನ್, ಶೋಭರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಅದಾದ ನಂತರ ಯಶಸ್ವಿನಿ ಗಿರಿಜಮಾನಪೂರ್ಣ ಎನ್ ಎಸ್ ಬಡಾವಣೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಅದಾದ ನಂತರ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ನೆಮ್ಮದಿಯಾಗಿರಬೇಕು ರೀ ಅಂದವರು ತುಪ್ಪದ ಹಾಗೆ ಬದುಕಬೇಕು ಅಂದವರು ಅನುಷಾ. ಚಂದದ ನಿದ್ದೆ ನಮ್ಮೇಲೆ ನಮಗೆ ನಂಬಿಕೆ ಇರಲೇಬೇಕು, ಬದುಕಿರೋದು ನಮಗೋಸ್ಕರ ಅಂದವರು ಸತೀಶ್ ಗೌಡರು, ಸಣ್ಣಕ್ಕಿ ಗೌಡನ ಕೊಪ್ಪಲ್ವಾರ ಕಲಗೂಡಿನಿಂದ. ಹರೀಶ್ ಅವರ ಸಂದೇಶ ಬಂದದ್ದು ಮಲ್ಲೇಶ್ವರಂನಿಂದ. ಮೈಸೂರಿನ ವಿದ್ಯಾರಣ್ಯಪುರಂನಿಂದ ರಾಮಪ್ರಸಾದ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪ್ತು. ಎಲ್ಲರಿಗೂ ಕೂಡ ಪ್ರೀತಿಯಿಂದ ನಾವು ಹೇಳ್ತಾ ಇದ್ದೇವೆ ಧನ್ಯವಾದ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಗಿ ಬಂದ್ವಿ ಹಾಡುಗಳ ಜೊತೆ ಜೊತೆಯಾಗಿ. ಹಾಡುಗಳ ಈ ಹೊತ್ತು ಮನಸ್ಸಿಗೆ ಹಿತ ಮುದ ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರವನ್ನ ಹೊತ್ತು ತೆಗೆದುಕೊಂಡು ಹೋಗುವುದಕ್ಕೂ ಸಿಕ್ಕಿದೆ ಅಲ್ವಾ? ಏನಿಲ್ಲ ರೀ, ಕ್ಷಣದಲ್ಲಿ ಬದುಕೋಣ. ಕ್ಷಣವನ್ನ ಯುಗವಾಗಿ ಚಿಂತಿಸಿ ಕಳ್ಕೊಳ್ಳೋದು ಬೇಡ, ಆದರೆ ಆ ಕ್ಷಣವನ್ನ ಯುಗ ಪರಿವರ್ತನೆಗಾಗಿ ಬಳಸೋದಕ್ಕೆ ದೊರಕುವ ಶಸ್ತ್ರವನ್ನಾಗಿ ಬದುಕುವ

ಶಾಸ್ತ್ರವನ್ನಾಗಿ, ಕೈಯಲ್ಲಿರುವಂತಹ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋಣ. ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ. ನಮ್ಮನ್ನು ನಾವು ನಂಬೋಣ, ನಮ್ಮನ್ನು ನಾವು ಪ್ರೀತಿಸೋಣ, ನಮ್ಮವರಿಗಾಗಿ ಬದುಕೋಣ, ಅಷ್ಟೇ ಅಲ್ಲ ನಮಗೋಸ್ಕರ ಬದುಕೋಣ. ನಾಡಿಗಾಗಿ ದುಡಿಯೋಣ, ನಾಡನ್ನು ಕಟ್ಟೋಣ. ಈ ಎಲ್ಲ ಮಾತುಗಳನ್ನು ಹೇಳ್ತಾ ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಇದೇ ಜೀವನ ಅಲ್ವಾ? ಈ ಗೀತೆ ಮುಡಿ ಬರುತ್ತೆ ದೇವತಾ ಮನುಷ್ಯ ಚಿತ್ರದಿಂದ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಮತ್ತು ಉಪೇಂದ್ರ ಕುಮಾರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಇದೆ. ಈ ಗೀತೆಯೊಟ್ಟಿಗೆ ಈ ಹೊತ್ತಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಸದಾ ಕೇಳ್ತಾ ಇರಿ FM ರೈನ್ಬೋ 101.3 ಮೆಗಾಹರ್ಟ್ಸ್. ಸಂದೇಶಗಳ ಮುಖಾಂತರ ಜೊತೆಯಲ್ಲಿದ್ದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.